ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಶ್ರೋತೃಗಳ ನಮಸ್ಕಾರ. ನಿಖಲು ಕೆನೊಂದಿಲ್ಲರು ರೇಡಿಯೋ ನಿನಾದ 90.4 FM. ತುಳುವೇರ್ನ ಆಚಾರ ವಿಚಾರಗಳು ವಿಶೇಷವಾದ ಉಪ್ಪುಂಡು. ನಮ್ಮ ದುಂಬು ಬರ್ಪುಣಂಚಿನ ಪ್ರತಿಯೊಂಜಿ ತಿಂಗಳುಡ್ಲ ಬೇತೆ ಬೇತೆ ತುಳುತ ಆಚರಣೆ ಸಂಸ್ಕೃತಿಗಳು ಮತ ನಮಕ್ ತೆರೆದ ಬರ್ಪ. ಇತ್ತೆ ಆಟಿ ತಿಂಗಳು, ಆಟಿ ತಿಂಗಳುಡು ವಿಶೇಷವಾಯಿನಂಚಿನ ಆಚರಣೆ ಬೊಕ್ಕ ಸಂಪ್ರದಾಯಲು ಮತ ಉಲ್ಲ. ನೆತ್ತ ಬಗ್ಗೆ ಪಾತ್ರಕತೆ ಮಲ್ಪರೆ ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ತ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಯಿನ ಡಾಕ್ಟರ್ ದಿವಾಕರ ಕೊಕ್ಕಡ ಉಳ್ಳೇರು. ಮೇರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಸದಸ್ಯರ್ಲಾಂದ್ ಅಂಚನೆ ತುಳುನಾಡದ ಆಚಾರ ವಿಚಾರಗೂ ಸಂಬಂಧಪಟ್ಟದ ಸಂಶೋಧನೆ ಎಲ್ಲ ಮಾಡ್ತಿದ್ದೇರು. ಮೇರೇನು ಪಾತ್ರ ಪವೇರು ಪತ್ರಿಕೋದ್ಯಮ ವಿಭಾಗದ ಜೋಕ್ಲಾಯಿನಂಚಿನ ರಕ್ಷಿತಾ ಚಿಲುವಮ್ಮ ಬೊಕ್ಕ ಹೇಮಾವತಿ. ಆಟಿ ತಿಂಗಳದ ಅಟ್ಟನೆ ಎಂಚ ಉಂಡು ಬಲೆ ಅಕ್ಲಿನ ಪಾತ್ರಗೂ ನಮ್ಮ ಕಿಬಿಯಾಕ.

0: ಸ್ವಲ್ಪ ಮೇಲು ಇನ್ನು ನಮ್ಮ ಆಟಿ ತಿಂಗಳ ಬಗ್ಗೆ ಒಂದು ಪಾತ್ರ ಕುಳ್ಳುದ ಆಟಿ ತಿಂಗಳು ಸ್ಟಾರ್ಟ್ ಅಪ್ ನ ಒಂಜಿ ತಿಂಗಳ ಬಗ್ಗೆ ಇಂಕ್ಲೋಟ್ ಪಾತ್ರ ಕತೆ ಶುರು ಮಾಡ್ಪಲೆ ಸರ್
1: ನಿಕ್ಲು ತುಳು ತಿಂಗಳದ ಬಗ್ಗೆ ಏನೊಂದಿಲ್ಲಾರು ಯಾನು ತೆರೆಯುವ ಪ್ರಕಾರ ಇತನ್ನ ನೆಂಪುಡಿಪ್ಪಿನ ಪ್ರಕಾರನೇ ತುಳುನಾಡದ ತಿಂಗಳದ ಪರಿಕಲ್ಪನೆ ಒಂಜಿ ವಿಶಿಷ್ಟವೈನ ತುಳು ಭಾಷೆ ಕನ್ನಡ ಭಾಷೆ ಅಂಚನೆ ಕೊಡವ ಇಂಚಿತನ ಈ ಕೆಲವು ಭಾಷೆಲು ಪುರ ದ್ರಾವಿಡ ಭಾಷೆಲು ಐಟ್ಲ ಪಂಚದ್ರಾವಿಡ ಭಾಷೆಡು ತುಳುಲ ಸೇರಿದುಂಟು ಈ ತಿಂಗಳದ ಪರಿಕಲ್ಪನೆ ಈ ದ್ರಾವಿಡರ್ನ ತಿಂಗಳದ ಪರಿಕಲ್ಪನೆ ಅವು ಸೂರ್ಯನ ಚಲನದ ಮಿತ್ ಸೂರ್ಯದೇವರನ ಚಲನದ ಮಿತ್ ತಿಂಗಳದ ಪರಿಕಲ್ಪನೆ ದೀವಂದಿರು ಇಂಚ ಪನ್ನಗ ತುಳುಟ್ಟ ತಿಂಗಳು ಪಗ್ಗುರ್ದು ಶುರು ಆದ ಸುಗ್ಗಿಮುಟ್ಟ ಪದರಾಟ ತಿಂಗಳು ಪಂಡದು ಬಿಸುತ್ತಾನಿ ಪಗ್ಗು ತಿಂಗಳದ ಶುರುತ ದಿನವು ಬಿಸುಡ್ದು ಪತ್ತದ ಸುಗ್ಗಿ ಅಕೇರಿ ಮುಟ್ಟಾಗ ಲೆಕ್ಕ ಪಾಡ್ನಾಗ ಪದ್ರಾಟ ತಿಂಗಳೊಂದು ಅವು ಪಗ್ಗು ಬೇಷ ಕಾರ್ತೇಲ್ ಆಟಿ ಸೋಣ ನಿರ್ನಾಲ ಬಂತ್ಯೋಳ್ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಪಂಡದು ಇಂಚ ತುಳುವರ್ನ ಒಂಜಿ ತಿಂಗಳದ ಪರಿಕಲ್ಪನೆ ಅವು ಇತ್ತೆ ಪನ್ನಲೆಕ್ಕನೆ ಸೂರ್ಯದೇವರ್ನ ಚಲನದ ಮಿತ್ ಈ ದ್ರಾವಿಡರ್ ತಿಂಗಳೇನು ಲೆಕ್ಕ ಪಾಡ್ದು ಪದ್ರಾಟ ತಿಂಗಳು ಒಂಜಿ ವರ್ಷ ಪಂಡ್ನೇನು ಬಾರಿ ಪುರ್ಲುಡೆ ಕಟ್ಟದು ಕೊರ್ತೇರು
2: ನೆಟ್ಟು ವಿಶೇಷವಾಯ ನಂಚಿತ್ನ ತಿಂಗಳು ಪಂಡ ಆಟಿ ತಿಂಗಳ ಒಂಜಿ ಬರ್ಪುಂಡು
1: ತುಳುವೆರೆಗ್ ಪದ್ರಾಡ ತಿಂಗಳ ವಿಶೇಷನೆ ಒಂಜಿ ತಿಂಗಳು ವಿಶೇಷ ಅಂದ ಲಜ್ಜಿ ಆಂಡ ಆಟಿದ ವಿಶೇಷ ಇಂಚಿನದಕ್ಕೆನ್ನ ತುಳುವೆರೆಗ್ ಆಟಿ ನಿಷೇಧದ ತಿಂಗಳು ಯಾನು ಸಂಶೋಧನೆ ಮಲ್ತಿನ ಸಂದರ್ಭ ಒಡೆಂಕ್ ತೆರೆದು ಬತ್ತ

0: ವಿಚಾರಿಂಚಿನಂತಕ್ಕೆ ಅನ್ನಾಗ ಆಟಿ ತಿಂಗಳು ಒವೇ ಒಂಜಿ ಅಡ್ಡ ಕಾರ್ಯಕ್ರಮ ಒಂದು ದಾಲ ಅವರಜ್ಜಿ ಆಟಿ ತಿಂಗಳು ಸೈತನ್ಲ ನಮ್ಮ ಹಿರಿಯ ಕ್ಲಾವ್ಡ್ ಏರೆ ತೀರ್ದು ಪೋಂಡ್ಲ ಅಕ್ಲು ಸ್ವರ್ಗೋಪಜರನ್ನು ನಂಬಿಕೆಲ ತುಳು ಎರಡ ಉಂಡು ಇನಿಕ್ಕಲ ಈ ನೆಲೆಟ್ ನಮ್ಮ ಆಟಿ ತಿಂಗಳು ನಿಷೇಧದ ಹಿನ್ನೆಲೆ ವಿಶೇಷ ತಿಂಗಳು ಏಕ ಕಾರಣ ಮಸ್ತು ಉಂಡು ವಿಪರೀತವಾಯಿನ ಬರ್ಸ ಬರ್ಪನ ತಿಂಗಳು ಭೂಮಿಡು ಒವೇ ರೀತಿದ ಬುಳೆಸಲ ಆವರ ಸಾಧ್ಯ ಜನ ಸ್ಥಿತಿ ಬುಕ್ಕ ಎರಡನೇದಾದ ದುಂಬುದ ಕಾಲೋಡು ಇನಿತ ರೀತಿದ ಆರ್ಥಿಕವಾಯಿನ ಚೇತರಿಕೆ ಇತ್ತಿನ ಸಮಯ ದುಂಬು ಬಂಜಿಗ ಬಡಪತ್ ಬೆನ್ನೆರ ಪಾರಗ ಬೇಲೆಜ್ಜಿ ಇಂಚಿದಿನ ಪೂರ ಸಂದರ್ಭಡು ಬಹುಶಃ ಒಬೇ ಒಂಜಿ ಕಾರ್ಯಕ್ರಮ ಮಲ್ಪೆರಗ ನಮ್ಮ ಹಿರಿಯ ತಯಾರಿಜ್ಜಂಡ ಇಕ್ಕೋಸ್ಕರ ನಿಷೇಧ ತಿಂಗಳ ಅದು ದೀವಂದಿರ
1: ಸರ್ ಅಂಚನೆ ಇತ್ತ ದುಂಬುದ ಆಟಿ ತಿಂಗಳುಗ್ಲ ಇತ್ತದ ಆಟಿ ತಿಂಗಳುಗ್ಲ ದಾದ ಬದಲಾವಣೆ
0: ಬದಲಾವಣೆ ಜಗತ್ತದ ನಿಯಮ ಪರಿವರ್ತನೆ ಜಗದ ನಿಯಮ ಅಂತ ಕನ್ನಡ ಹೊಂದ್ಲಿಕ್ಕೆ ಎಂದು ಪರಬಹುಶ ನಂಕ ಲಂಚ ನಮ್ಮ ಪುಟ್ಟಿ ಲೆಕ್ಕನೆ ನಿಜ ಪುಟ್ಟದಾಯಿ ಲೆಕ್ಕನೆ ನಂಕ ಪ್ರಾಯ ಅವೊಂದು ಬರ್ಪುಂಡು ಶರೀರ ಬದಲಾವಣೆ ಅವನು ಬರ್ಪುಂಡು ಮನಸ್ಸದ ಬದಲಾವಣೆ ಆಗ್ಪುಂಡು ಬುದ್ಧಿಡ ಬದಲಾವಣೆ ಆಗ್ಪುಂಡು ಅಂಚನೆ ಒಂಜಿ ರೀತಿದ ಪ್ರಕೃತಿ ಇಡ್ಲ ವಾತಾವರಣ ಸಣ್ಣ ಪುಟ್ಟ ವ್ಯತ್ಯಾಸ ಅವೊಂದು ಬರ್ಪುಂಡು ನಂಕ್ಲ ತೋಜೋನು ಉಂಡು ಅಂಚ ಪಂಡದ್ದು ಪೂರ್ತಿ ಬದಲಾವಣೆ ಆತಂದ ಪನ್ಯರ ಅಪ್ಪುಜಿ ದುಂಬುದ ಆಟಿ ತಿಂಗಳಿಗೂ ಇನಿಕ್ಲ ಆಟಿ ತಿಂಗಳು ಆಟಿ ತಿಂಗಳಿ ಪರಿಸರಡು ತುನಗ ದುಂಬುದಾದ ಬರ್ಸ ಇತ್ತೆಜ್ಜಿ ಒಂಜಿ ಎರಡನೇದಾದ ದುಂಬುದ ಸಮಯಡು ಆಟಿ ತಿಂಗಳು ಒವೇ ಒಂಜಿ ಕಾರ್ಯಕ್ರಮ ಮಲ್ತೊಂದಿಜ್ಜರ ಅನ್ನೋ ವಿಷಯ ಬಂದಾಗ ಇನಿಕ ಅನಗ ಆಟಿ ತಿಂಗಳ ಕೂಡ ಸ್ವೀಕಾರಾರ್ಹವಾಯ್ ತಿಂಗಳ ಆತಂಡ್ರು ದೇವಂಡ ಬೇತ ಬೇತ ಬದಲಾವಣೆ ಇಡ್ದ ಅವರ ಆಟಿ ತಿಂಗಳು ಆ ಬರ್ಸದ ಪೊರ್ತುಡು ದುಂಬು ವ್ಯವಸ್ಥೆ ಇದ್ದಾನೆ ಇನ್ನು ವ್ಯವಸ್ಥೆ ಪೂರ ಆಯ್ನಿಡ್ದಾರ ಪೂರ ಕಾರ್ಯಕ್ರಮಗಳು ಆಪುಣಂಚಿನ ಸ್ಥಿತಿಗೆ ಬರ್ತಾನೆ ಅಂಡ್ಲದ ನಂಬಿಕೆದ ಹಿನ್ನೆಲೆ ಪರಂಪರೆ ಬತ್ತ ನಮ್ಮ ತುಳುವೇರ್ ನಕ್ಲು ಅಯ್ನ ಆಯ್ನಾತ್ ಇನಿಕ್ಲ ದೂರದಿತ್ತಿರು ಪೂರ್ತಿ ಸ್ವೀಕಾರ ಮಂತೊಂದಿಜರು ಈ ನೆಲೆಟ್ ನಮ್ಮ ಇನ್ನು ತೂವಾಡಾಕೊಂಡು ಬರ್ಸ ಕಮ್ಮಿ ಆತನು ದುಂಬುದಾತಿ ಜೈಕ ಕಾರಣ ಸಹಜವಾದ ಪ್ರಕೃತಿದ ಕಾರಣದ ಪನ್ಯಾರ ಪೂಜೆ ಮನುಷ್ಯ ಸ್ವಯಂಕೃತ ಅಪರಾಧ ದುಂಬುದ ಲೆಕ್ಕ ಕಾಡು ಗುಡ್ಡೆ ಒಂದು ಪೂರ ಇನಿ ಮನುಷ್ಯ ಆಧುನಿಕತೆ ಭರಾಟೆಡ್ ಅಯ್ನು ಪೂರ ದೆತ್ತ ನೆಡ್ದಾರು ಬರ್ಸೋ ಕಮ್ಮಿ ಆವೊಂದುಂಡು ಬುಕ್ ಬರ್ಸೋ ಬರ್ಪಣ ಪುರ್ತು ಬರ್ಪುಜ್ಜಿ ಬರಂದನ ಪುರ್ತು ಬರ್ಪುಂಡು ಇಂಚಿ ನಮ್ಮಂತ ಸ್ಥಿತಿಗತಿ ಉಂಡು ಈ ವ್ಯತ್ಯಾಸ ದುಂಬುಗಳು ಇನಿಕ್ಲ ನಮ್ಮ ಗಮನಿಸೋಡು ಬುಕ್ ಮೂಜಿನೇ ತಾತ್ಯ ಅನ್ಪನ್ಪುರ್ನಡ್ಡಾಗ ದುಂಬು ಆಟಿದ ನಿಷೇಧದ ತಿಂಗಳು ಇಂಚಿನ ಎತ್ತುಂಡು ಇನಿ ಆಟಿದ ಬಗ್ಗೆಡೇನೆ ವಿಶೇಷವಾದ ಇನ್ನು ಆಟಿದ ಅಮಾವಾಸ್ಯೆಪ್ಪು ಪ್ರತಿಯೊಂಜಿ ವಿಚಾರಗಳು ಇನಿ ಬೀದಿಗೆ ಬತ್ತನು ಬಣ್ಣ ದುಂಬು ಇಲ್ಲಲ್ಲ ಆಚರಣೆ ಮಾಡ್ತಾ ಇದ್ದು ಬೀದಿಗೆ ಬತ್ತನ ಅತ್ತ ಇನ್ನು ಆಡಂಬರೊಂಜಿ ರೀತಿದ ಆಚರಣೆ ಮಾಡ್ತಾ ಸ್ಥಿತಿ ಕಿನಿಕ್ ಬತ್ತದು ಅವು ಆಧುನಿಕತೆದ ಸಂದರ್ಭಗಳು ಅಯ್ಯಿಂದ ನೀನು ವಿಮರ್ಶೆ ಮನ ಪರಬೋಪಿಜಿ ಸರಿಯೋ ತಪ್ಪ ಅನ್ನೋ ಪೋಪಿಜಿ ದೇವಂಡ ಕಾಲ ಪರಿಸ್ಥಿತಿ ಬದಲಾತು ನೀನು ಅಂಚೆ ನೀಡಿದವ್ರ ಒಂದು ಒಂಜಿ ಅವಲೋಕನ ಅತ್ತೆ ಅಬ್ಸರ್ವೇಷನ್ ಅನ್ಪೇರು ನಮ್ಮ ತೂಪಲೇ ಕೊಡು ತುಂಬ ಅಂಚೆ ಇತ್ತು ಎಂಕ್ಲೆ ಎಲ್ಲಿ ಅಪ್ಪನಕ ವಾ ರೀತಿ ಆಟಿದ ಸ್ಥಿತಿಗತಿ ಇಂಚೆ ಎತ್ತು ಇನಿ ಎಂಕ್ಲ ಈ ಪೊರ್ತುಡ ಎಂಕ್ಲೆ ಜೋಕ್ಲ ಆಯ್ನ ಪೊರ್ತುಡು ಪತ್ತು 30 ವರ್ಷ 40 ವರ್ಷದ ಈ ಅಂತರುಡು ಮಸ್ತ್ ಬದಲಾವಣೆ ಆಯ್ನು ಆಪುನ ಆತನವು ತೋಜೊಂದು ಇನಿ ಆಟಿದ ಬಗ್ಗೆಡು ಓಲ್ಲ ಶಾಲಾ ಕಾಲೇಜಿಡ ಸಂಘ ಸಂಸ್ಥೆ ಇಡ್ಪುರ ಮಸ್ತ್ ಆಟಿದ ಬಗ್ಗೆಡು ಅವೇರ್ನೆಸ್ ಅತ್ತ ಆಟಿದ ತುಂಬ ಇಂಚೆ ಎತ್ತು ನೀನು ಇಂಚೆ ಉಂಡು ಅವು ದಾ ಏದಾ ನೈಂಚ ಮಾತ ಚರ್ಚೆ ಮಾಡ್ಪುನಂಚಿನ ವೇದಿಕೆಲು ಮಸ್ತ್ ಉಂಡಾಗ್ತೇನೆ ಒಂದು ಬಹುಶಃ ಯಾನು ತೆರಿ ನಾವು ತೂವೊಂದಿತ್ತು ನಂಚಿನ ಕತೆ ಕುಲು
2: ಈ ಆಟಿ ತಿಂಗಳು ನಮ್ಮ ತುಳುನಾಡದಾದ ಪಂಡ ದೇವಸ್ಥಾನಕ್ಕೆ ಪೂಜೆರು ಸೋಳ ಬತ್ತಿಯುಕ ನಮ್ಮ ದೇವಸ್ಥಾನಕ್ಕೆ ಪೋ ಇತ್ತೆ ದೇವಸ್ಥಾನ ಪೋಂಡ ವೆಡ್ಡತ್ತು ಅಂತ ಮನ್ಪೇರು ಹೌದಾ ಸರ್
0: ಅವು ಏನಿತ್ತ ಪನ್ಲೇಖನೆ ದುಂಬುದ ಕಾಲೋಡು ಬೇಷ ತಿಂಗಳು ಪಗ್ಗು ಬೇಷ ಕಾರ್ತೆಲ್ ಆಟಿ ಅಂದ್ರೆ ಬೇಷಡು ಪತ್ತನ ಆಜೆಂದಿ ಬರ್ಪುಡು ಆಚರಣೆ ತುಳುತ ಆಚರಣೆದ ಬಗ್ಗೆ ಏನು ಸಂಶೋಧನೆ ಮಾಡ್ತಾನೆ ಬರ್ತದೆ ಹೆಂಕೆ ತೆರಲೆ ಕೊಡು ಬಿಸು ವರ್ಷದ ಸುರೂತ ದಿನ ಬಿಸು ಪಗ್ಗು ತಿಂಗಳದ ಸುರೂತ ದಿನ ಬಿಸು ಆಚರಣೆ ಉಂಟು ಎರಡನೇ ಆಚರಣೆ ಬೇಷಡು ಪತ್ತು ಒಪ್ಪಿ ಪತ್ತನಾಜೆ ಮಾಡುದು ಮೂಜಿನೇದ ಆಟಿದ ಅಮಾವಾಸ್ಯೆ ಇಂಚ ಮಾತ ಒಂಜಿ ಒರಂಬ ಆಚರಣೆ ವಿಶೇಷವಾದ ತುಳುವೆರ್ನೇ ಅಧ್ಯಯನ ಮಂತನ ಪೊರ್ತೊಡು ಬೇಷಡ ಪತ್ತು ಪೋಪನಾನಿಗೆ ಪತ್ತು ಪಾನಿ ಬರ್ಸ ಅಲ್ಲ ಬರೋಡು ಅಪ್ಪಗ ಬರ್ಸ ಸ್ಟಾರ್ಟ್ ಬುಕ್ಕ ನಿರಂತರ ವರ್ಷ ಬರ್ಕೊಂಡು ಪತ್ತನಾಜದಾನಿಗ ಅನ್ನಗ ದೇವಸ್ಥಾನದ ಗರ್ಭಗುಡಿನ ಮುಚ್ಚುನ ಆತನ ಭೂತಸ್ಥಾನದ ಬಾಕಿಲು ಪಾಡುನ ಅತನ ಭೂತರಿಗೆ ಒವೇ ಇತ್ತನ ಕಾಲಾವಧಿ ನೇಮ ತಂಬಿಲ ಹೂವು ಇತ್ತನ ಅನಿಗೆ ಉಂತಾವಡು ಪಂಡ ಒವೇ ಒಂಜಿ ಸಾಂಸ್ಕೃತಿಕ ವಾಯಿನಾವಡು ಧಾರ್ಮಿಕ ವಾಯಿನಾವಡು ಅತನ ಬೇತ ಹೋಗುಲ ಕಾರ್ಯಕ್ರಮ ಮರ್ಯಾದು ಕಾರ್ತಿಳುಕ ವೆಂಕರ ಬರಸ ಆಟಿಪುರ ಅವು ಖರೀದು ಸೋಣ ತಿಂಗಳುಕ ದೇವೇರು ಪೊಸ ದೇವೇರು ತೋಜಿವೇರು ನಂಗೆ ಸೂರ್ಯ ಒಲ್ಪು ತೋಜಿ ಅವನು ಸೋಣ ತಿಂಗಳದ ಬುಕ್ಕ ಅಪಗ ದೇವಸ್ಥಾನದ ಬಾಕಿಲ್ ದೆಪ್ಪನು ಭೂತಸ್ಥಾನದ ಬಾಕಿಲ್ ದೆಪ್ಪನು ಬುಕ್ಕ ಒಂಜಿ ರೀತಿಯ ಪೊ ಈ ಪ್ರಾಕೃತಿಕ ಹಿನ್ನೆಲೆ ತೂನಾಗ ಹೊಸ ವರ್ಷದ ರೀತಿಯೇ ಮತ್ತೊಂದು ಬರ್ತಾರೆ ಸೋಣ ನೋಡಿದ ಬುಕ್ ಆ ಹಿನ್ನೆಲೆ ಅಂಚ ಪಂಡ ಮರ್ಯಾದಡುಗು ಪೂರಲ ಕಷ್ಟ ಇನಿ ನಂಗೆ ಶಾಮ್ಯಾನ ಉಂಡು ಅತನ ತಗಡ ಶೀಟು ಪಾಡು ಅತನ ಹಾಲು ನುಲ್ಲ ಬೋಡೇನಾತ್ ದುಂಬು ಮದಿಮೆ ಅವಂದಿತ್ತು ಇಲ್ಲಲ್ಲ ಚಪ್ಪರ ಪಾಡ್ದು ಬಾರಿ ಪುರುಡೆ ಮಂತದ ಊರ್ ದಾಖಲೆ ಪೂರ ಸೇರಿದ ಮಾಡ್ಬೋದು. ಇನ್ನಿ ಇನ್ನಿಡ್ದಲ್ಲೇ ಮದ್ಮೆ ಹಾಕೊಂಡು ಕೂಡಲೇ ಬರ್ಪುಂಡು ವ್ಯವಸ್ಥೆ ವ್ಯವಸ್ಥೆ ಹಾಲು 10,000 ಜನ ಸೇರಿದ್ನು ಚಿನ್ನ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಹಾಲು ಇಲ್ಲ ಪೋರ ವೆಹಿಕಲ್ ಇಲ್ಲ ಈ ವ್ಯತ್ಯಾಸವನ್ನು ಗಮನಿಸಲಿ ಅಂಚನ್ ಇನಿ ಪೂರ ಆಗೋದು ದುಂಬು ಈ ಕಾರಣಕ್ಕೋಸ್ಕರ ಇನ್ ನಿಷೇಧವಾದ ಇನ್ನು ದೂರದ ಇದ್ದಿತ್ತೇರೆ ಕಷ್ಟ ಆಪುಂಡು ಪೂರೆಗಳ ವ್ಯವಸ್ಥೆ ಈ ಜೀವನ ಮನೇಲಿಟ್ಟು ಈ ಹತ್ತೊಂದಂಡ ಬೇತದಲ್ಲ ಸಮಸ್ಯೆ ಅಲ್ಲ ಈ ಜೀವನ ಪುಡು ಎನ್ನ ತಿಳುವಳಿಕೆ ಪ್ರಕಾರ
2: ಬಹುಶಃ ಕುಲೆಕ್ಕುಲು ಮಾತ ಪಿದೇ ಬರ್ಪವ ಅನ್ಪುನಲ್ಲಿ ನಂಬಿಕೆ
0: ನಂಬಿಕೆ ಮಿತ್ ದುಂಬುದ ಪ್ರತಿಯೊಂಜಲು ಕೂಡ ನಂಬಿಕೆ ಪಣರ ಪೋಣದಂಡ ದುಂಬು ನಮ್ಮ ಇನಿಕ್ಲ ಉಂಡು ಹಿರಿಯ ಪನ್ಪೇರು ಹಳ್ಳಿಡು ಕಜವು ರಾತ್ರ ಅಡಿತಿನ್ಲ ಅಕಸ್ಮಾತ್ ಇಲ್ಲಿಡು ಅಡಿತಾರನ್ನಲ್ಲ ಕಜವು ಪಿದೇ ಇದೊಂಜು ನಂಬಿಕೆ ಅದ್ರಿ ಪೊಲ್ಸು ಪೋಪುಂಡು ಇಲ್ಲ ಲಕ್ಷ್ಮಿ ಪೋಪಾರ ಲಕ್ಷ್ಮಿ ಬಂಡ ಸಂಪತ್ ಕಜ ಅಡಿಪುಣ ದುಂಬುದ ಬೋರ್ತುಡು ಇಲ್ಲಿ ಇತ್ತೆ ಮುಳಿ ತಮಾಡು ಸೊಗೆ ತಮಾಡು ಮಣ್ಣದ ಗೋಡೆ ಅಯ್ಕೆ ಒವೇ ಟೈಲ್ಸ್ ಅವಡು ದಾರೆ ನೆಲದ ಬರೀ ಮಣ್ಣದನ್ನೇ ಅಲ್ಲ ಬಾಕಿಲು ತಟ್ಟಿದನ ಮರತ್ತಿ ಪುಡಾತಿ ಒವೇ ಆಧುನಿಕ ಸ್ಪರ್ಶ ಒವು ಲಜ್ಜಲು ದುಂಬುದೇಡು ಬುಕ್ ಇಲ್ಲದ ಸುತ್ತ ಇತ್ತದಲ್ಲಕ್ಕ ಇಲ್ಲು ಲಜ್ಜಿ ಟೈಲ್ಸ್ ಪಾಡು ನಜ್ಜಿ ಇಂಟರ್ಲಾಕ್ ಪಾಡು ನಜ್ಜಿ ಒವುಲ ವ್ಯವಸ್ಥೆ ಇಜ್ಜಿ ಅಕಸ್ಮಾತ್ ರಾತ್ರಿ ಚಿಮಿನಿ ಇತ್ತದಲ್ಲಕ್ಕ ಎಲೆಕ್ಟ್ರಿಸಿಟಿ ಲಜ್ಜಿ ದುಂಬುದ ಕರಡು ಇಜ್ಜಾಡು ಅಕಸ್ಮಾತ್ ಕೆವಿತನ ಮೂಕುದನ ಒಂಜಿ ಬಂಗಾರ ಚೂರು ದಕ್ಕದು ಪೋದಿತ್ತಲ್ಲ ರಾತ್ರಿ ಅಡಿತನ ಬರ್ತರು ಕಜಾವ್ ದೊಟ್ಟು ಸೇರಿದ್ದು ಒಟ್ಟು ಮಿಕ್ಸ್ ಇದೇ ದಕ್ಕಂಡ ಅವು ಬುಕ್ಕ ತಿಕ್ಕೇ ಇಜ್ಜಿ ಲೈಟ್ ದ ವ್ಯವಸ್ಥೆ ಜೈಕೋಸ್ಕರ ತುಂಬದ ಕ್ಲಾರಿಟಿ ಮತ್ತು ಪೊಲ್ಸು ಸಂಪತ್ತು ಪೋಪಣ ಅಂಚ ಇನ್ ನಂಬಿಕೆದ ಮಿತ್ ದೀತೇನು ಪ್ರತಿ ಒಂಜಿರ ತುಂಬದ ನಂಬಿಕೆ ನಂಬಿಕೆದ ಪಿರಾವಡೊಂಜಿ ಸೈನ್ಸ್ ಕೆಲಸ ಮಾಡ್ತದೆ ಅವು ಇನಿಕ್ ಸೂಕ್ತ ಅತ್ತಂದು ಇನಿ ಬೋಡೆನಾತ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಉಂಟು ಲೈಟಿಂಗ್ಸ್ ಉಂಟು ವ್ಯವಸ್ಥೆ ಪೂರ ಬದಲಾತಂಡೆ ಆ ಕಾಲದ ನಂಬಿಕೆ ಇನಿಕ್ಲ ನಮ್ಮ ಅಂಚನೆ ಪಡೆದ ನಂಬಿಕೆ ಮಿತ್ ಬತ್ತಂದ್ರೆ ನಮ್ಮ ಮೂಡತನ ಮೂರ್ಖತನ ಅಪ್ಪುಡು ಇನ್ನು ಮೂಢ ನಂಬಿಕೆ ಅನ್ಪುಡು ಅಂಚ ಒಂದು ದುಂಬದ ನಂಬಿಕೆಗಳು ಮೂಲ ನಂಬಿಕೆಗಳು ಅಪಗದ ನಂಬಿಕೆ ಅವು ಸತ್ಯ ಐಟು ಸೈನ್ಸ್ ಉಂಡು ವಿಜ್ಞಾನ ಉಂಡು ಅನ್ಪುಡು ಅಂಚಿನ ವಿಚಾರ ಅಂಚ ಏನಿರದ ದುಂಬುಲ ಆಟಿದ್ದ ತಿಂಗಳು ಗಟ್ಟಗ ಮರೆತು ಬೇರೆ ಪನ್ನಾಗ ಕುಲೆಕ್ಕಲು ಇಲ್ಲದಾಗ್ಲಿ ಅಂಡ ಭೂತೋಲು ಪಂಡ ಗಟ್ಟರ್ದು ಬತ್ತನು ತುಳುನಾಡಿನ ಭೂತೋಲು ಬತ್ತನವೇ ಗಟ್ಟರ್ದು ಪಂಡ ಅದಕ್ಕೆ ಕಾರಣ ಬೆತ್ತಲುಂಡ ತುಳುವೇರು ಬತ್ತಲನ್ನ ಗಟ್ಟದ ಮಿತ್ತಿರದೆ ಬತ್ತನ ಅಕ್ಲೋಟು ಭೂತ ಬತ್ತನ ಬೆತ್ತ ಬೇತ ಸಂದರ್ಡು ಬತ್ತನ ಅಂಚಿನ ಪೂರ ಇತಿಹಾಸ ಉಂಟು ಅಂಚೇನಂದ್ರೆ ಅಕ್ಲಿಗೆ ಮೂಲದಲ್ಲ ಮುಂದಿಜ್ವನ ಪೀರ ಗಟ್ಟಗ ಹೋಪಣ ಅಂಚಿನ ಆ ನಂಬಿಕೆ ಬಹುಶಃ ಇಪ್ಪುಡು ಭೂತದ ಹಿನ್ನೆಲೆಟ್ ಆ ನೆಲೆಟ್ಟೆ ಭೂತಾರಾಧನೆ ಇಜ್ಜಿತುಲೆ ಪತ್ತನಾಜಿಗೆ ಭೂತನು ಉಂತಾಣದಂಡ ಬುಕ್ಕ ಇಲ್ಲದು ಉಲ್ಲಾಯ್ದ ಮಾತ ಕಲ್ಲು ರೊಟ್ಟಿ ಬುಕ್ಕ ಸಣ್ಣ ಪುಟ್ಟ ಭೂತರಿಗೆ ಆಟಿ
2: ಅಮಾವಾಸ್ಯ
0: ಗುಂಡ ಇಜ್ಜಿನ ಇಜ್ಜಿ ಅಯ್ಕೆ ಬುಕ್ಕೊಂಜಿ ಕಾರಣ ಉಂಡೆ ಅನಿಕ್ಲೆಗೆ ತೆರಿಪಾಡು ಬಂಡ ಇನಿ ಭೂತಲು ಇಲ್ಲದು ಉಲ್ಲಾಯ್ಡ್ ಬತ್ತದೋ ಜಾಲದ ಉಲ್ಲಾಯ್ಡ್ ಭೂತಸ್ಥಾನ ಆತನು ದುಂಬು ಭೂತಾರಾಧನೆಗೆ ಗುಡಿ ಇಜ್ಜಿ ಇನಿ ಬ್ರಹ್ಮ ಕಲಶ ಉಂಟೆ ತುದನು ಒಂಜಿ ಸಂಸ್ಕೃತಿ ಕಾಣದ ಪುದರಡು ದುಂಬು ಎಂಕ ತೆರಿಲೇ ಕೂಡ ಏನೆಲ್ಲಿ ಪುನಪ್ಪಗಲ ಭೂತೋಲು ಇತ್ತ ಓಲಗೆಂಡ ಗುಡ್ಡೆಡು ಒಂಜಿ ಕಾರ್ಯದ ಮರತ ಬುಡೊಟ್ಟ ಒಂಜಿ ಸರುಳದ ಮರತ ಬುಡೊಟ್ಟ ಒಂಜಿ ಎಲ್ಲಿಯ ಕಲ್ಲು ಪಾಡ್ದು ಗುರುತ ಗೊಂಜಿ ಸಾಂಕೇತಿಕವಾದ ಪಾಡ್ದು ಅಲ್ಲಿ ಪೋತು ಭೂತ ಬಳಸು ನಾವು ಒಂದು ಪುರ ಸುಗ್ಗಿ ತಿಂಗಳು ಆ ಪೋರ್ತುರು ಪೂರ ಪರಿಲ ಪತ್ರ ಬಳಸುದ ಅಕ್ಲಿ ವರ್ಷದ ಏನು ಕೊರ್ಪನೆ ಕೊರ್ದು ಬರ್ಪಣೆ ತಿಂದಿತ್ತು ಇನಿ ಜಾಲಗ ಬತ್ತಂಡು ಇಲ್ಲ ಬತ್ತಂಡು ಆತನು ಆ ಪೊರ್ತುಡು ಮರ್ಯಾಲಡು ಬಾರಿ ಕಷ್ಟ ಅನ್ನ ಗುಡ್ಡೆಗೆ ಪೂರ ಪಾರ ಕಷ್ಟ ವಿಷಯ ಅಂಚ ಮಂತೊಂದಿತ್ತುದು ಎರಡು ಒಂಜಿ ಆಲೋಚನೆ ಇಪ್ಪುಡು ಬಹುಶಃ ಇಂಚ ಈ ಆಟಿ ತಿಂಗಳು ದೆಗ್ಲ ದುಂಬು ದೆಗ್ ಇತ್ತೆ ದೆಗ್ಲ ದುಂಬು ದೆಗ್ಲ ಹೋಲಿಕೆ ಮಾತ್ರ ಮಸ್ತ್ ವ್ಯತ್ಯಾಸ ಉಂಟು ಅಂಚ ನಿಖಿಲ ತಿಳುವಳಿಕೆ ಬೇತೆ
1: ಬೇತೆ ಪಂಡ ಇತ್ತೆ ಆಟಿ ತಿಂಗಳು ತಿಕ್ಕು ನಂಚಿತ್ ತಿನಸುಲು ಪೂರ ಮಸ್ತ್ ಪಂಡ ಇತ್ತೆ
0: ಒಂದು ನಿಖಿಲಕ್ಕೆ ಏನ ಪ್ರಶ್ನೆ ಬಹುಶಃ ಆಟಿ ತಿಂಗಳು ತುಳುವೇರು ನಮ್ಮ ಹಿರಿಯಕ್ಕಳು ದುಂಬು ಏನ ಕಡೆ ಪನ್ ಲೆಕ್ಕ ನೆಂಚಿನ ಕೇಂಡ ಭಾರಿ ಬಂಗದ ದಿನ ಇತ್ತು ದುಂಬು ಒಂದು ಇನಿ ಬ್ಯಾಂಕ್ ಡೆಪಾಸಿಟ್ ಇಪ್ಪು ದುಡ್ಡು ಬಂಗಾರ ಅಲ್ಲಿ ಲಾಕರ್ ಇಪ್ಪು ಬೇತೆ ಬೇತೆ ರೀತಿದ ಉತ್ಪತ್ತಿದ ಸಾಧಿನಿ ನಗರೀಕರಣ ಆತಂಡು ಔದ್ಯಮಿಕ ಕ್ಷೇತ್ರ ವಿಸ್ತಾರ ಆತಂಡು ಬೇತೆ ಬೇತೆ ಔದ್ಯೋಗಿಕ ಕ್ಷೇತ್ರ ಉಂಡು ಬೇಲೆ ಉಂತುನ ಸಂದರ್ಭ ಇಜ್ಜಿ ಪಂಜಿದ ಬಡ ಉಗ್ದಲ್ಲ ಕೊರತೆ ಜನ ದುಂಬುದ ಪೊರ್ತುಡು ಭಾರಿ ಕೊರತೆ ನಿಂಚಿನಂತಾಲ ಅಭಿವೃದ್ಧಿ ಬೆಳವಣಿಗೆ ಈ ಜನ ಪೊರ್ತುಡು ಆ ಮರ್ಯಾಲದ ಪೊರ್ತುಡು ಭೂಮಿ ತಂಪೇರುದು ಇಪ್ಪುಡು ಭೂಮಿ ದೊಟ್ಟಿಗೂ ಶರೀರ ತಂಪೇರು ತಂಪೇರ್ನ ಪೊರ್ತು ಶೀತ ಇತ್ಯಾದಿ ಇತ್ಯಾದಿ ಬೇತೆ ಬೇತೆ ರೋಗ ರುಜಿನ ಜಾಸ್ತಿ ಬರ್ಪಣ ಪೊರ್ತು ಆ ಪೊರ್ತುಡು ಅಯ್ಕೆ ದುಂಬುದಕ್ಕಳು ಯಾನ್ ಅಪ್ಪಗ ಎಪ್ಪೋಲ ಪನ್ಪುಂಡು ನಮ್ಮ ಇನಿ ಒಂಜಿ ಲೇಖನ ಬರೆದು ಯಾನ್ಮಲ್ಲ ಸಂಶೋಧಕಿ ಒಂಜಿ ಇರುದು ಪುಟ ಪಿ ಎಚ್ ಡಿ ಪ್ರಬಂಧ ಬರೆದ ಒತ್ತುಲ ಕಂಡುದ ತಪ್ಪು ತೆರಿಯರ ಬರಲಿ ಖಂಡಿತ ಬಂದು ಅಂಚೆ ಹತ್ತು ಬಂಡ ಅಂಜಿ ಮಾಹಿತಿಗೋಸ್ಕರ ಪೊರ್ತು ನಮ್ಮ ಬರೆದು ಕೊರಪ್ಪ ನಂಗೆ ಒಂದು ಸರ್ಟಿಫಿಕೇಟ್ಗೋಸ್ಕರ ಅಂದ್ರೆ ನಮ್ಮ ಪಿ ಎಚ್ ಡಿ ಒಂದು ಡಾಕ್ಟ್ರೇಟ್ ಮಲ್ಪ ನಮ್ಮ ಆ ಬೆಟ್ಟ ಆಯ್ ಬೆಟ್ಟ ಮಲ್ಲ ಸಂಶೋಧಕಿಂದ ಆಂಡ ನಮ್ಮರ್ದು ಮಲ್ಲ ಸಂಶೋಧಕರಿಯರ್ಕೆಂಡ ನಮ್ಮ ಹಿರಿಯ ಆಗ್ಲಿ ಅಲ್ಲಿ ಶಾಲಾ ಕಾಲೇಜು ಪೋತು ಜರ್ನಂಡ್ಲ ಪ್ರಕೃತಿದೇ ಒಂದು ಪ್ರಯೋಗಾಲಯನ ಅದು ತೂದು ಅಲ್ಲ ಇನ್ನು ತೆರೆಯೊಂದಾಗ್ಲು ಸಂಶೋಧನೆ ಮಲ್ತಿರ್ ದಯ ಪಂಡೆ ಬಂಡ ಆಟಿ ತಿಂಗಳದ ಈ ಪೊರ್ತುಡು ಮರ್ಯಾದ ಪೊರ್ತುಡು ವಾವಾ ತಿಂಗಳು ವಾವಾ ಆಹಾರನು ಸೇವಿಸೋಡು ಪನ್ಪುನೇನು ಆ ಸೇವಿಸೋವನ ಮೂಲಕ ಐಟು ನಮ್ಮ ಶರೀರಗೂ ಆರೋಗ್ಯನ ಶರೀರದ ಆರೋಗ್ಯನ ಕಾಪು ನಂಚಿದ್ದನ ವಸ್ತು

ಒಂದು ಪ್ರಕೃತಿ ಓವೋ ಉಂಡು ಅಂದ್ರೆ ತೆರಿಯು ಅಂದರು ಆಟಿ ನಿವಳು ಇಂಚಿದ್ರೆ ಮಸ್ತ್ ವಿಚಾರ ಶರೀರಗು ಒಂದು ರೀತಿದ ಹೀಟ್ ಹೀಟ್ ಬಂಡ ನಮ್ಮ ಉಷ್ಣಾಂಶ ಶರೀರದ ಉಷ್ಣಾಂಶನು ಒಂಜಿ ಸಮತೋಲನ ದೀವನರಗೋಸ್ಕರ ಪ್ರಕೃತಿ ತಿಕ್ಕೊಂಡು ಅಂಚಿನ ಬೇತ ಬೇದ ಗಿಡ ಮೂಲಿಕೆದಲ್ಲಿ ಮುಂದಿನ ಪೂರ ಆಹಾರವಾದ ಸೇವನೆ ಮಾಡ್ತೊಂದು ಇತ್ತಿರು ವಿಶೇಷವಾದ ತಜಂಕದ ಅಡ್ಡೆ ಮಲ್ಪನೆಪ್ಪು ಅತ್ತಂದ ಕಣಿಲ ಕಡತದ ತಿನ್ಪುನೆಪ್ಪು ಅತ್ತಂದ ಚೇವುದ ಬೂರು ಇಪ್ಪು ಮರೆ ಚೇವು ನಂಗೆ ಗೊತ್ತುಂಡು ಈ ತೇಜಿನಪೇರ ಈಗ ಪತ್ರೊಡೆ ವಿಶೇಷವೇನ ತಿಂಡಿ ಪಂಡದು ಈ ಚೇವು ಒಂದು ಪೂರ ಇಟ್ಟು ಉಷ್ಣಾಂಶ ಶರೀರದ ಉಷ್ಣಾಂಶನ ಜಾಸ್ತಿ ದೀಪನಂಚಿದ್ನ ಒಂದು ಅವು ನಂಕ್ ಪ್ರಕೃತಿದ ಭಾಗವಾದ ಪುಟ್ಟನಂಚ ಮನುಷ್ಯ ತನಕ ಬತ್ತ ನಂಚಿದನ ಕಾಯಿಲೆ ಕಸಾಲಿನ ಪರಿಹಾರ ಮಲ್ಪರಾಗ ಇತ್ತಲೇಕ ನರ್ಸಿಂಗ್ ಹೋಮು ಹಾಸ್ಪಿಟಲ್ ಜನಕ್ಲ ಅಕ್ಲೇ ತಿರಿಯೊಂದಿರಿ ಇಂಚಿಂದೇನ್ ತಿಂದಿನ ಇಂಚಿಂದೇನ್ ಆರೋಗ್ಯಕ್ಕ ಸೂಕ್ತ ಪಂಡದು ಆಟಿ ತಿಂಗಳದ ಈ ತಿಂಡಿ ತಿನಸ್ಗಳ ಪೂರ ವೈವಿಧ್ಯ ತೋಂಡದಣ್ಣಕ ಅವು ಅಕ್ಲ ಮರ್ದಾದದ್ದೆತ್ತನಂದಿನತ್ತು ಆಹಾರವಾದ್ಯತೆಂದಿರ ಅವು ಮರ್ದ ಅದು ಕೆಲಸ ಮಾಡ್ಬೇಕು ಒಂದು ಒಂದು ಅಪಘಾತ ವಿಶೇಷತೆ ಒಂದು ಹಿರಿಯಾಕ್ಲು ತೆರೆಯೋ ನಂಚಿದನು ಇನ್ನು ಮಾತ್ರ ಒಂದೇನು ಪೂರ ನಮ್ಮ ಹಿಂದಿನ ಅಲ್ಪಣ್ಣ ಪ್ರದರ್ಶನ ಮಲ್ಪಣಂಚಿದ ಪರಿಸ್ಥಿತಿ ಬರ್ತಾನೆ ಪತ್ರೊಡೇನು ಆಟಿ ತಿಂಗಳ ಬಾಕಿ ತಿಂಗಳ ತಿನ್ಪುಲೇಕ ಸ್ಥಿತಿ ನಮ್ಮಡೇನಿ ಉಂಡಾತನು ಅಂಡ ತುಂಬತಕ್ಲು ಪ್ರತಿಯೊಂಜಿ ಪರ್ಬೋಗಲ ಪ್ರತಿಯೊಂದು ಆಚರಣೆ ಇಟ್ಲ ಓವೋ ತಿಂಡಿ ತಿನ್ನಿಸ್ಕೊಂಡು ನಾವು ಆ ಪೊರ್ತದ ಆ ಸಂದರ್ಭದ ಆ ಕಾಲೋಗು ತಕ್ಕೋನೆ ಅಯ್ಯನಂಚಿದ ಆಹಾರ ನಕ್ಲಿದ್ದೆ ತೊಂದಿತ್ತೆ ಅವು ಮರ್ದಾದ ಕೆಲಸ ಮಲ್ಲಿ ತೊಂದಿತ್ತೆ ನಂದು ಬಾಯಿಗಳ ರುಚಿ ಆಪೇದಿನ ಅಂಚಿನ ಶರೀರ ಮರ್ದಾದಲ್ಲ ಕೆಲಸ ಮಲ್ಪೇದಿನ ಬರ್ಪಣಂಚಿದ ವಿಚಾರ.

0: ಸರಿಂಚನೆ ತಿನಿಸಲು ಪನ್ನಗ ಐಟ್ ಪಾಲದ ಮರತ ಕಷಾಯಲ ಉಂಜಿಲ ಉಂಡು.
1: ಆಟಿದ ಅಮಾವಾಸ್ಯೆ ಉಂಜಿ ಆಚರಣೆ ಅತ್ತುಂದಿ ಅನೇನ್ ಪ್ರಕಾರ ಐಟ್ ಸುಮಾರು ಉಂಟು. ಆಟಿ ತಿಂಗಳೇ ನಿಷೇಧ ತಿಂಗಳು ಉಂಜಿ ಕಡಿಟ್ಟು ಆಟಿ ತಿಂಗಳು ಬೆತ್ತ ಬೆತ್ತ ತಿಂಡಿ ತಿನ್ನಸ್ ಅಂತ ತಿನ್ಪು ನಂಚಿದ ಉಂಜಿ ಕತೆ ಅಂಡದ. ಆಟಿದ ಅಮಾವಾಸ್ಯೆ ವಿಶೇಷವಾದ ಅವು ವಿಶೇಷವಾದ ಸೈನ್ಸ್ ಉಂಟು. ಸೂರ್ಯನ ಚಲನದ ಮಿತ್ತು ತುಳುವೇರು ತಿಂಗಳನ್ನ ಪರಿಕಲ್ಪನೆ ಮಂತೊಂದಿರ ಪಂಡಿ ಲೆಕ್ಕನೆ ಆಟಿದ ಅಮಾವಾಸ್ಯದಾನಿಯೇ ದಯಗ ಪಾಲಿದ ರಸ ಪರೋಡು. ಆಟಿದ ಅಮಾವಾಸ್ಯದಾನಿ ಪತ್ರೊಡೆ ದಯ ತಿನ್ನೋಡು ಉಂಜಿ ಪಾಲಿದ ಕಷಾಯ ಬರ್ಪಣ. ಎರಡನೇದ ದಾನ
2: ಬಿಡಪಣ
1: ನೀರಿಡು. ಮೂಜಿನಂತ ತೀರ್ಥ ಸ್ನಾನ ಮಲ್ಪಣ ಅಂಡ ಕಂಡೋಲೆಗ್ ಬುಳೆ ಸಲೇಕ ಪೂರ ಕಳ್ಳಿ ಕೂತುನ. ಕೆಲವೊಂಜಿ ಇಲ್ಲದ ಉಲಾಯದ ಭೂತಲೆಗ್ ತುಂಬಾ ಆತ್ಮೀಯವಾಯಿನ ಭೂತಲೆಗ್ ಹಾನಿ ಬಳಸುವ ಇಂಚ ಮುಜಿನಾಲ ಆಚರಣೆ ಉಂಜಿ ಎದೆಟ್ಟು ಆಟಿದ ಅಮಾವಾಸ್ಯದಾನಿ ಅವು ವಿಶೇಷವಾದ ಇಂಚಿನ ಕೆನ್ನಗಿರಿ ದಾನ ಬುಡುಪುನ ಅತ್ತ ಪಾಲದ ಕಷಾಯ ಪರ್ಪಣ ಉಂಡತಿ. ಅವು ಸೂರ್ಯನ ಬುಕ ಅಮಾವಾಸ್ಯದ ಪೂರ ಲೆಕ್ಕಾಚಾರಡು ಆನಿದ ದಿನಕ್ಕು ದುಮ್ಮದಾಗ್ಲ ನಂಬಿಕೆ ಹೆಚ್ಚಿನ ಎತ್ತಿನ ಆನಿದ ದಿನಕ್ಕೆ ಮರ್ದಾಯಿ ಮರ್ದು ಪೂರ ಬತ್ತದ ಪಾಲದ ಮರಣ ನಂಬಿಕೆ ಇತ್ತು. ಐಕ್ ದುಮ್ಮನಾಣಿ ರಾತ್ರಿ ಅಮಾವಾಸ್ಯದ ದುಮ್ಮನಾಣಿ ರಾತ್ರಿ ಬೈಯಾಡು ಪೋತು ಆ ಮರಕ್ಕೆ ಸುತ್ತು ಬತ್ತದ ನೂಲು ಕಟ್ಟದ ಕೈ ಮುಗಿದು ಎಲ್ಲ ಪುಳ್ಯ ಕಾಂಡೆ ಬರ್ಪೇಯನ್ ಇದು ಯಜಮಾನಿ ಬರ್ಪೇಯನ್ ಹೆಂಕ್ ನಡೆದು ಮರ್ದದ್ದೆ ತಂದು ಪೋಪೇಯನ್ ಪನ್ಪ್ರಾಂಚಿದ್ದು ಇಂದು ಪ್ರಾರ್ಥನೆ ಮಾಡ್ತಂದು ಪ್ರಾರ್ಥನೆ ಬೊಲ್ಪು ಪುಳ್ಯ ಕೇಳು ಇಲ್ಲ ಯಜಮಾನಿ ಓಪನ್ ಅಂಚಿದ್ನ ವಿಚಾರ ಅಂಚ ಬುಕ್ ಅಯ್ನು ಒವೇ ರೀತಿಯ ಆಧುನಿಕ ಪರಿಕರ ಏನು ಕೆತ್ತದ್ಕೊಂಡ್ರು ಪ್ರಕೃತಿದ ವಸ್ತುನ ಪ್ರಕೃತಿ ರೂಪಣೆ ಕೊಂಡು ಬರೋ ಬೊಲ್ಲುಗಾಲಡ್ ಏನು ಗುದ್ದು ಅಯ್ಯ ಸಿಪ್ಪೆ ತೊಗಟೆ ಅಂತ ತಂದು ಬರ್ಪಣ ಅಂಚಿದ್ನ ವಿಚಾರ ಏಪಣ ಬುಕ್ ನೂಲು ಕಟ್ಟನೋದೇ ಎಂದಿಗೆ ಎನ್ನಾಗ ದುಂಬು ಇಡೀ ಕಾಡು ಇತ್ತೆಲ್ಲ ಉಂಟು ಕೆಲವು ಪ್ರಕರಣ ಬರ್ಪುಡು ಪಾಳೆದ ಮರ ತಿಕ್ಕಂತೆ ಕಾರದ ಮರ ತೆತ್ತ ತಿಂದು ರಸ ಬರದು ವರುಣಿ ಸ್ವರ್ಗ ಸ್ಥಿತಿ ಉಂಟು. ಬಹುಶಃ ದುಂಬು ಎಲ್ಲ ಪುಲ್ಯ ಕೆಲವು ಪೋಣಾಗ ಗುರುತತಿ ಕೊಡು ಅದಕ್ಕೋಸ್ಕರ ನುಲ್ಲು ಕಟ್ಟ ಒಂದು ನಂಬಿಕೆಗ್ಲ ವಿಜ್ಞಾನಗ್ಲ ಪಂಡ ಕೈತಾಲು ಉಂಟು ಅಂಚೆ ಕೊಣತದ ಐಕ್ ಬೇತೆ ಬೇತೆ ಸಾಂಬಾರ ಪದಾರ್ಥ ಏನು ಕೆಲವು ಪುರ ಪಾಡದು ಉಷ್ಣಾಂಶ ಜಾಸ್ತಿ ಮಲ್ಪನ ಅಂಚಿದ್ನ ಬುಕ್ಕ ನಂಬಿಕೆ ಎಂಚಿನಂಡ ಪಾಲದ ರಸ ಅನಿ ಪರಂದಿಂದ ಆಟಿ ಅಮಾವಾಸ್ಯದಲ್ಲಿಯೇ ಪರಂದಂಡ ವರ್ಷ ಡ್ಯಾಗ್ ಬೇತ ಕಾಯಿಲೆ ಬರಂದ ಬಹುಶಃ ಒಂದು ಐಟಿ ಗಿಲ ಗಿಡ ಮೂಲಿಕೆ ಔಷಧದ ಅಂಶ ಉಂಡು ಬುಕ್ ಅವ ಪರ್ಟಿಕ್ಯುಲರ್ ಅದು ಅವೇ ದಿನ ಚಳಿಗಾಲಡು ರೆಗ್ಗಾಡು ನಮ್ಮ ಸೆಕೆಟ್ ಸೈಪ ಚಳಿಗಾಲಗನ ಚಳಿಟ್ಟು ಮುದುಡ್ದು ಪಾಪ ಅಂಚಿನ ಆಟಿ ಅಮಾವಾಸ್ಯ ದಿವಸಕ್ಕೆ ಪರ್ಟಿಕ್ಯುಲರ್ ಆಯ್ನ ಅಂಚಿದ್ನ ಒಂಜೆ ಐಟು ಪ್ರಾಕೃತಿಕವಾಗಿ ನಂಚಿದನ ಔಷಧ ಅಂಶಲು ಪೂರ ಸೇರ್ನವು ಸಹಜವಾದಿ ಸೈಂಟಿಫಿಕ್ ಆದ ಇನ್ ನಂಬಿಕೆ ಬೋರ್ನಿ ಸೈಂಟಿಫಿಕ್ ಆದ ವಾತಾವರಣದಲ್ಲಿಟ್ಟ ಇಟ್ಟು ಸೇರ್ನ ಸಾಧ್ಯತೆ ಹೆಚ್ಚು ಪುಣ್ಯದ ಅವರ ಆ ರೀತಿಯ ವಿಚಾರ ಬಂದಿರ ಅಂಚನೆ ಕಳ್ಳಿದ ಕೂತನ ಕಂಡೊಲೆಗ ಕಲ್ಲಿ ಕೂತನ ಬುಳೆಸಲೇಕ ಪುರ ದೃಷ್ಟಿ ಬೂರ ಬಲ್ಲಿ ಬನ್ಪುಣ ಒಂಜಿ ವಿಚಾರ ಅಂಡದಂಡ ಐಟ್ಲ ಮರ್ದದ ಅಂಶಲು ಪುರ ಉಂಡು ಬನ್ಪುಣ ಕಾಪು ಕೂತನ ಕಂಡು ಕಂಡೋಗ ಕಾಪು ಕೂತ್ತೀರ ಅವು ಇತ್ತೆ ಪೂರ ಮರ್ದು ಪಾಡ್ನು ಪುರಿ ಬತ್ತನ ಐಕನಿ ತುಂಬಾ ಕಾಪು ಕೂತ್ತಂದ್ರೆ ಪಕ್ಕಿಲು ಬತ್ತದ ಐಟ್ ಕೊಲ್ಲುದು ಅಯ್ಯ ಸಂತತಿ ಮಲ್ತದ ಕಂಡೋಡು ಐಕ ಕುಲ್ಯಾರ ಜಾಗೆ ಬಿಡತ ಐಕ ಕಾಪು ಕಾಪು ಅಂದ್ರೆ ರಕ್ಷಣೆ ಎಂದೇ ಅರ್ಥ ಅವು ಕಿನ್ನಿಲು ಪುರಿ ಪುರ ಪೇಜಿದ್ದು ಕೊಣತ್ತು ಮಲ್ಲ ಪಕ್ಕಿಲು ಕೊಣತ್ತು ಕೊರ್ಪ ಕಂಡು ಆಟೋಮೆಟಿಕ್ ಅದು ಪುರಿ ಮುಂದೆ ಹೋಗ್ಬೋದು ಇತ್ತೆ ಈ ಪುರ ಪ್ರತಿಯೊಂಜನದ ತುಂದು ಪೋಂಡಲ್ಲ ನಂಕು ಬಾರಿ ವೈಜ್ಞಾನಿಕವಾಯ್ನ ಆ ಕಾಲದ ವೈಜ್ಞಾನಿಕ ಸತ್ಯರ ಅಲ್ಪಲ್ಲ ಇನ್ನು ಪೂರೆಲ್ಲಾಗ್ಲೂ ನಂಬಿಕೆದ ನೆಲೆಟ್ಟು ಕಟ್ಟದು ಪಾಡದಿರು ಪಣ್ಣೊಂದಿನ ಆಚರಣೆ ಮುಂದುವರಿಸೊಂದು ಬರ ಧರ್ಮವಾಗೂ ವಿಶೇಷವಾಗಿ ದೈವ ದೇವರನ್ನ ಮಿತ್ತದ ಭಕ್ತಿ ಆಚರಣೆ ಮುಂದುವರಿಸೊಂದು ಬರ ಅನುಕೂಲ ಆಪ್ ನೆಲೆಟ್ಟು ದುಂಬ ತಕ್ಕ ಅಂಚ ಮಲ್ತೇನೆ ನೀನು ಇತ್ತೆ ತಕ್ಕ ಪೂರ ಏನಿತ್ತೆ ಹುಡುಕೊಂದಿಲ್ಲ ರಾವು ದಯ ಮಾಡ್ತೀರಿ ದಾನೆ ದಾಯ್ತಾನೆ ಅಂಚ ಈ ರೀತಿ ಪಾಲದ ರಸತ್ವ ವಿಚಾರ ಎಲ್ಲ ಅಂಚ ಉಂಟು.
0: ಆಟಿ ತಿಂಗಳು ಮಸ್ತು ವಿಶೇಷ ಪಂಡ ಅಮಾವಾಸ್ಯೆ ಒಂಚಾಂಡ್ ನೆಕ್ಸ್ಟ್ ಆಟಿ ಕಲೆಂಜ
1: ಬಂದು ಆಟಿ ಕಲೆಂಜಲ್ಲ ನಂಗೆ ಏನು ಪಂಡ ಆಯ್ತು ದುಂಬುದ ಪೂರ ಈ ದೈವ ದೇವರ ನಂಬಿಕೆ ಉಂಟು ವಿಶೇಷವಾದ ನಂಬಿಕೆ ದೇಂಡ ಮನುಷ್ಯಗ ಮನುಷ್ಯನ ಮಿತ್ತು ಪೋಡಿಗೆ ಇಜ್ಜಿಂದಂಡ ಪ್ರಕೃತಿ ದಿತ್ತು ನಂಜೆ ಪ್ರಾಣಿಲ ಮಿತ್ತುಲ ಪೋಡಿಗೆ ಇಜ್ಜಿಂದಂಡ ಅಗೋಚರವಿನ ಶಕ್ತಿದ ಮಿತ್ತು ಪೋಡಿಗೆ ಬೋಡ ಅಗೋಚರವಿನ ಶಕ್ತಿದ ಮಿತ್ತು ಏಪ ಪೋಡಿಗೆ ಉಂಡ ಹಿರಿಯಕ್ಲ ಮಿತ್ತು ಏಪ ಪೋಡಿಗೆ ಉಂಡ ಅಪಗ ಸಮಾಜ ಕುಟುಂಬ ಸಂಸಾರ ಪುರ್ನುಡೆ ಪೋಪಣ ಅಂತ ವಿಚಾರ ಅಂಚನೆ ಮುಂಜಿ ಆಟಿ ಕಳೆಂಜೆ ಬಂಪಂಜಿ ವೇಷ ಪಾಡೊಂದು ಒಂಜಿ ಸಮುದಾಯದ ಇಲ್ಲಿ ಇಲ್ಲಿ ಬತ್ತದ ಅವು ಮರ್ದು ಕೊರಪಣ ಅಲ್ಲಿ ಮರ್ದು ಕೊರಪಣ ಕೊಂಚ ಅಭಯ ಬನ್ಪುನ ಆಗ್ಲಿ ಮನಸ್ಸುಡಿತನ ಒಂಜಿ ಪೋಡಿಗೆ ದೂರ ಆವಡು ಅಂಚನೆ ಮೇಕ್ ಬತ್ತನಂಚಿನ ಕಾಯಿಲೆ ದೂರ ಆವಡು ಬಂದು ಗಿಡ ಮೂಲಿಕೆ ಅವು ಒಂದು ಕೊಣತದ ಕೊರಪಣ ಅಂಚನೆ ಮಾಂತ್ರಿಕ ಶಕ್ತಿ ನೂಲು ಕಟ್ಟದ ಅಂಚಿನ ವಿಚಾರಗಳು ಪೂರ ಇಟ್ಟು ತೆರೆದು ಬರ್ಬೋದು ಪರ್ಟಿಕ್ಯುಲರ್ ದ ಆಟಿ ಪಂಡ ಏತು ಭೀಕರವಾದಿತ್ತನ ಕೆಣ್ಣಗ ಒಂಜಿ ಪ್ರಾಕೃತಿಕವಾದ ಪೂರ್ತಿ ಶೀತ ಆಗೋಣ ಭೂಮಿ ಶರೀರ ಪರ್ಸ ಸಿಕ್ಕಾಬಟ್ಟೆ ಎನ್ನ ಜೊತೆ ಈ ಕಾರಣಕ್ಕೋಸ್ಕರ ರೋಗ ರುಜಿನ ಬತ್ತನ ಬರ್ಪುಣನ್ನು ಪುರ್ತುಡು ಜನಕ್ಕೆ ವಿಪರೀತವಾಯಿನ ಪೋಡಿಗೆ ಕುಳ್ಳುದಿಪ್ಪುಡು ಅಯ್ಯ ಪೂರ ದೂರ ಮರ್ಪೆರೆಗೋಸ್ಕರ ಕಂಡುಕೊಂಡು ನಂಚಿದ ಒಂಜಿ ತೆರಿಯ ನಂಚಿದ ಒಂಜಿ ವಿಧಾನ ಒಂಜಿ ಆಹಾರದ ಮೂಲಕ ಒಂಜಿ ಈ ರೀತಿದ ಅಗೋಚರವಾಯಿನ ಶಕ್ತಿನ ಆವಾಹನೆ ಮತ್ತೊಂದು ಬತ್ತದು ಇಲ್ಲ ಜಾಲಗ ಬತ್ತದ ಅಭಯ ಕಡೆಪ್ಪ ನಂಚಿದ ಒಂಜಿ ವಿಚಾರನು ಕೂಡ ಮಾರಿ ನೆಟ್ಟು ಆಟಿಕಳೆಂಜನ ವಿಷಯ ತೋಜಿದು ಬರ್ಪುಣ ವಿಚಾರ
0: ನನ್ನ ತೂಪು ನಂಡ ಐತೆ ಪೊಸತ್ತು ಮದಿಮೆ ನಂಚಿತ್ನ ಒಂಜಿ ಪೊನ್ನನ್ನು
1: ಆಟಿ ತಿಂಗಳದ ಬಗ್ಗೆ ಮಸ್ತ್ ಉಂಡು ಪೂರೆಗ್ಲ ಮೀನ್ ಮುಖ್ಯವಾಯಿನ ವಿಚಾರ ಇಂಚಿನ ಕೇಳಿನಾಗ ಪೊಣ್ಣನ ಮದಿಮೆ ಮಲ್ತು ಕೊರ್ದಿಪ್ಪಿರು ಇತ್ತೆ ಬೇಷಾಗು ದುಂಬೆ ಆಂಟಿ ಕಾರ್ತಿಯರು ಆಂಟಿ ದುಂಬು ಅಂತ ಆಟಿಗೆ ದುಂಬು ಅಂತ ಕಾಟಿ ತಿಂಗಳ ಹಾಕು ಕೊರ್ನ ಪೊರ್ತುಡು ಬುಕ್ಕ ಅಪ್ಪೆ ಅಮ್ಮನ ಇಲ್ಲಲ್ಲಿ ಇತ್ತೊಂದು ಪೊರ್ಲುಡೆ ಇತ್ತನ ಪೊಣ್ಣು ಕಂಡನ ಇಲ್ಲಲ್ಲಿ ಪೋತನಾಗ ಅಲ್ಲು ಆಟಿ ತಿಂಗಳ್ದ ಬಡ ಪತಡು ನರಲ್ಯರ ಬಲ್ಲಿ ಪನ್ನು ಉದ್ದೇಶ ಗೊಂಜಿ ಅಂಚ ಅಪ್ಪೆ ಅಮ್ಮನ ಇಲ್ಲದ ಆಟಿ ಕುಳ್ಳಾರ ಬೊಬ್ಬನ ಅಲ್ಲು ಅಂತೆ ಮಾನಸಿಕವಾಯಿನ ಒಂಜಿ ಪ್ರೀತಿ ಇಲ್ಲ ಬುಕ್ ಒಂಜಿ ಆಹಾರಡುಂಜಿ ಆಗ್ಲಿ ಮಗಳು ಬರ್ತಂದಿನಟ್ಟು ಒಂದು ಮಲ್ತು ಕೊರ್ಪನಂತ ಒಂಜಿ ವಿಚಾರ ಬುಕ್ ಒಂಜಿ ಇಂಚಾಲ ಪಡ್ಪಿರ ಆಟಿ ತಿಂಗಳು ಗರ್ಭವಂತಿಯರ ಬಲ್ಲಿ ಆಗ್ಲಿ ಒಟ್ಟಾವರ ಬಲ್ಲಿ ಒಟ್ಟಾಣನಂಡ ಬಹುಶಃ ಇಕ್ಕ ಕಾರಣ ಉಂಡು ಎಡ್ಡ ಆಹಾರ ಇಜ್ಜಂದೆ ಒಂಜಿ ಭ್ರೂಣ ಕಟ್ಟೊಂದಿತ್ತೆ ಆ ಬಾಲೆ ಎಡ್ಡ ಆರೋಗ್ಯಯುತವಾಯಿನ ಬಾಲೆ ಎಲ್ಲ ಪುಟ್ಟಿಯರ ಸಾಧ್ಯತೆ ಕಮ್ಮಿ ಆಗ್ಬಿಡ ಅಂಗವೈಕಲ್ಯ ಒಂದು ಬರೋ ಸಾಧ್ಯತೆ ಉಂಟು ಅದಕ್ಕೋಸ್ಕರ ಆಕ್ಲಿ ಖಂಡನಿ ಬಿಟ್ಟಿದ್ದೆ ಆಟಿ ತಿಂಗಳು ಸೇರಿಯರ ಬಲ್ಲಿ ಕೂಡಿಯರ ಬಲ್ಲಿ ಅದಕ್ಕೋಸ್ಕರ ಮಗಳೇನು ಮಂಚಿನ ವಿಚಾರ ಬಹುಶಃ ಇನ್ನೂ ಒಟ್ಟಿಗೂ ಮುಂದೆ ಪಣಪಣಿಕೆ ಅಂತ ಆ ವಿಚಾರ ಉಂಡು ಉಲ್ಲೇಖಲು ಉಲ್ಲ ಒಂದು ಪೂರ ಒಟ್ಟಾದ ನೆಕ್ ಪೂರಕವಾದಿ ಆ ನಿಷೇಧದ ತಿಂಗಳಿಗೂ ಪೂರಕವಾದಿ ತುಂಬದ ಈ ರೀತಿಯ ಒಂಜಿ ವಿಚಾರ ತೋಜಿದು ಬರಪುಂಡು
2: ಸರಿ ಆಟಡೆ ಚೆನ್ನಮನೆಯಿಂದ ಆಯ್ ಗುಬ್ಬೇರು ಆಯ್ತ ವಿಷಯ
1: ಚೆನ್ನಮನೆ ಕತ್ತೆಕ್ಲು ಬೆತ್ತ ಬೆತ್ತ ಉಲ್ಲ ಇಂತ ತಕ್ಷಣವಾದಿ ಕಡ್ ನಿಕ್ಲಡ ಪನ್ ಲೆಕ್ಕನೆ ಒಂಚೂರೈನ ತೆರೆಯ ನೋಡಾಕೊಂಡು ಅವಂಜಿ ಒಳಾಂಗಣ ಕ್ರೀಡೆ ಇನ್ನ ಹಿನ್ನೆಲೆಟ್ಟು ಕತ್ತೆ ಬೆತ್ತೆ ಬೆತ್ತೆ ಉಲ್ಲ ಎಕಡ ಪಲ್ನೇಕನೆ ಒಂಜಿ ಬೇಲೆ ಪೋಪುಲೆಕ್ಕೆ ಇಜ್ಜಿ ಬೇಲೆ ಇಜ್ಜಿ ಬರ್ಸ ಜಾಸ್ತಿ ಇಲ್ಲಲ್ಲದಲ್ಲ ಬೇಲೆ ಮಲ್ಪುಲೆಕ್ಕಲ್ಲಿ ಇಜ್ಜಿ ಸಮಯ ಕಳೆ ಹೊಡತ ಅಯ್ಕೆ ಒಳಾಂಗಣ ಕ್ರೀಡೆ ಈ ವಿಪರೀತ ಬರ್ಸ ಬರೋದು ಇಪ್ಪ ಗುಳ್ಳಾಯ್ಕುಳು ಮಾಂತಿರ ಸೇರೊಂದು ಗೊಬ್ಬು ನಂಚಿದ್ ಒಂಜಿ ಚೆನ್ನಮಣೆ ಬೆತ್ತ ಕತೆಕ್ಳು ಬೆತ್ತೆ ಬೆತ್ತಲ್ಲ ನಂಬಿಕೆ ಪೂರೆ ಆಟಿಗೆ ಕಳಿಂಜಾಗ ಬತ್ತಲೆಕ್ಕನೆ ಪಾಲಿದ ರಸಕ್ಕೂ ಬತ್ತಲೆಕ್ಕನೆ ಇಂಚ ಬೆತ್ತ ಬೆತ್ತ ನಂಬಿಕೆ ಆಟೋಡ್ಲ ಉಂಡು ಕ್ರೀಡೆ ಅರ್ಥ ಉಂಡು ಆರಾಧನೆ ಬೇತೆ ಉಂಡು ಕ್ರೀಡೆ ಬೇತೆ ಉಂಡು ಇಂಚೆ ಮತ್ತೆ ಬೇತೆ ಬೇತೆ ಉಂಡು
2: ಚೆನ್ನಮಣೆ ಶುರುವಾತ ಆಟಿಡ ಒಂದು ದಿನ ಪಂಡದು ಮಾತೆಲ್ಲ ಒಟ್ಟಿಗೂ ಸೇರಿದ ಕೆಸರು ಗೊಬ್ಬು
1: ಇನಿ ಆಟಿದ ಒಂಜಿ ದಿನ ಮಾತ್ರ ತಿನಿ ತುಳುನಾಡದ ಅತ್ತಂಡ ಜಗತ್ತದ ಮಾತ ಕಡಿಟ್ಟಿಲ್ಲ ಜನಪದ ಲೋಕ ಇಂಚಿನ ಒಂದು ನುಗ್ಗೆ ಒಂಜಿ ನಗರೀಕರಣ ಮುಖಾಮುಖಿ ಆವೊಂದುಂಡು ನಗರ ಇನ್ನು ಹಳ್ಳಿದ ಕಡೆಗೆ ಬರೋಂದುಂಡು ಅರ್ಥ ಆ ಗುರ್ತುಡು ಹಳ್ಳಿಡಿತ್ತಿನ ಪ್ರತಿಯೊಂದು ವಿಚಾರನೂ ಕೂಡ ನಗರದಕ್ಲು ಇಂಚಿನ ಮತ್ತೆ ಇನ್ನೊಂಜಿ ವೈಭವೋಪೇತವಾದ ತೊಜ್ಪಾಪು ನಂಚಿನ ಕೆಲಸ ಮಂತುಲ್ಲರ ಈಗ ಹಿನ್ನೆಲೆ ಒಂಜಿ ತೆರೆಯೋಣ ಮಾತ್ರ ದಾಲೈಟ್ ಬೇತದ ಆಪು ಎಂಕೋತಿ ತಿಳುವಳಿಕೆ ಒಂಜಿ ಬರ್ಪುಣ್ದಾಗ್ತೆ ತುಂಬದಾಗ್ಲಿ ಇಂಚಿ ತೆರೆಯೋಣ ಅನುಷ್ಠಾನ

0: ಗೊತ್ತಿಜಿ ಆ ರೀತಿ ಯಾವ ಒಂದು ತುಳುನಾಡೆಲ್ಲ ಆಟಿದ ಒಂಜಿ ದಿನ ಇತೆ ಎಲ್ಲ 17 ಇರೋದು ಆಟಿ ನಾನು ಪೂರ ಶಾಲಾ ಕಾಲೇಜು ಸಂಘ ಸಂಸ್ಥೆ ಪೂರೆಲ್ಲ ಕಾರ್ಯಕ್ರಮ ಬರ್ತೀರಿ ದುಂಬ ದಕ್ಕಲ್ ಆ ಒಂಜಿ ನಿಷೇಧದ ತಿಂಗಳು ನೀನು ಬಾರಿ ಸ್ವೀಕಾರಾರ್ಹವಾದ ತಿಂಗಳದ ರೀತಿ ವೈಭವೋಪೇತವಾದ ಕಾರ್ಯಕ್ರಮ ಆ ಒಂದು ಬರ್ಪ ಬಟ್ ಏತ್ ತಿಳುವಳಿಕೆ ಆಪ್ ದುಂಬ ದಕ್ಕಲ್ ಇಂಚಿ ಇತ್ತಿರಂದು ಬಿಡ್ ಇನ್ಕ ಅಯ್ಯ ಪರಿಣಾಮ ಏತ ಆಪಂದು ಬೇತೆ ಸಾಧ್ಯತೆಗಳು ತೀರಾ ಕಡಿಮೆ ದೇವಂಡ ದುಂಬಿತ್ತನ ಖಂಡ ಕಾಲೇಜ್ ಸೇತನು ಬೆನ್ನಿ ಬೇಸಾಯ ಮಂತೊಂದು ಈತನ ಪೊರ್ತುಡಿ ಪೂರ ಆಚರಣೆ ಇತ್ತನು ತುಳುನಾಡದ ಬಿಸುಡದ ಪತ್ತನ ಕೆಟ್ಟ ಸಮುಟದ ಪ್ರತಿಯೊಂದು ಆಚರಣೆಯಲ್ಲಿ ಇತ್ತನ ಒಂಜಿ ಕೃಷಿಲ ಬುಕ್ಕೊಂಜಿ ಪ್ರಕೃತಿದ ರಕ್ಷಣೆ ಬುಕ್ಕ ಇತ್ತದ ಲೆಕ್ಕ ಒಬ್ಬೇ ದೇವೇರ್ನ ಪರಿಕಲ್ಪನೆ ಇದೆ ಭೂತೋಲಿ ಇತ್ತಾರೆ ಭೂತರನ ಆರಾಧನೆ ಇತ್ತು ದೇವೇರ್ನ ಪರಿಕಲ್ಪನೆ ಓಲ್ಲ ಇಜ್ಜಿ ಇರು ಒಬ್ಬೆಲ್ಲ ತೊಂದೆ ಅಂಚನೆ ಇಡ್ತಾರ ಆ ಹಿನ್ನೆಲೆ ಇತ್ತು ನಾವು ಇನ್ನು ಕೃಷಿ ಇಜ್ಜಿ ಪೂರ್ತಿ ಬೋತುಂಡು ಅಂಚನೆ ಇಡ್ತಾರೆ ಈ ಆಚರಣೆ ಇನ್ನಿ ನಮ್ಮ ಮಲ್ತೊಂದು ಬರ್ಪನು ಐಕ್ ಐಕ್ ಏತ್ ಸಮಯೋಚಿತ ಏತ್ ಪ್ರಸ್ತುತ ಅಪ್ಪನು ಪ್ರಶ್ನಾರ ಇನ್ನಿ ಬಿಸು ಇಪ್ಪು ಬಿಸುಲ ಬತ್ತ ನೀನು ಬಿಸು ಆಚರಣೆ ಕೆಡ್ಡಸ ಆಚರಣೆ ಪರ್ಬ ಆಚರಣೆ ಪೇಟೆಲೆ ಇಡು ತುಳುನಾಡದ ಪರ್ಬನೇ ಬೇತೆ ನಾವು ಕೃಷಿಯೇ ಜಾನುವಾರಲ್ಲ ಕೃಷಿ ಆರಾಧನೆ ಮಾಡ್ಕೊಳವು ಕೆಡ್ಡ ಸಡ್ಲ ಭೂಮಿ ಪೂಜೆ ಬಿಸುಟ್ಲ ಭೂಮಿದನ್ನೇ ಆ ಯಾಕೆ ಕೃಷಿ ತಾವು ವಿಶೇಷವಾದ ಪತ್ತನಾಜ್ಯಲ್ಲ ಭೂತಲೆಲ್ಲ ಬಾಕಿ ಚಟುವಟಿಕೆ ಪೂರ ಅವನಿಗೆ ಆವಡೋನ್ ಮರೆಯಲ್ಲ ತಯಾರಾಗೋಣ ವಿಚಾರ ನೀರ್ನಾಡದ ಇರ್ನ ಕುರಲು ಘಟನೆ ಇಪ್ಪು ಬುದ್ಧರೋಣ ಸಿಪ್ಪು ಕಾವೇರಿ ಸಂಕ್ರಮಣ ಇಪ್ಪು ಪರ್ಬ ಇಪ್ಪು ಒಂಬ ಆಚರಣೆ ಹೆಂಗ್ ತೋಜಿದ ಬರ್ಪಲೇಕೊಂಡು ಪಟ್ಕಾ ತುಳುವೇರ್ನ ನೆಲ ಮೂಲದ ಆಚರಣೆ ಮಣ್ಣಿಗೆ ಸಂಬಂಧಪಟ್ಟ ಆಚರಣೆ ರೈಟ್ ಆಟಿದ ಅಮಾವಾಸ್ಯೆಲ್ಲ ಕೂಡ ಅಂಚನೆ ಪ್ರಕೃತಿದ ಒಟ್ಟಿಗೆ ಎತ್ತ ಅನ್ಯೋನ್ಯವಾದಾಗ್ಲಿ ಇತ್ತೆರ್ಗೆ ಅನ್ನಾಕ ಹತ್ತು ಪೊರ್ಲೊಡಿ ಇತ್ತೆ ಅಕ್ಲಿಗೆ ಪ್ರತಿ ಒಂಜಿ ಗಿಡ ಮರ ದೈಕ್ಲ ಇಡಪುರ ಎಂಚೆಂಚಿನ ಶಕ್ತಿ ಸತ್ತ ಉಂಡು ಅನ್ನು ಗೊತ್ತಿತ್ತೆನ ಅಕ್ಲಿ ಆಟಿ ತಿಂಗಳಿಗೂ ಎತ್ತೋ ಆಗ್ಲೇ ಡೈಟಮ್ ಉಂಡಿತ್ತೆ ಅಂಚ ನಾಗರ ಪಂಚಮಿ ದಾನಿ ತುಳುವೇರ್ನ ಆಚರಣೆ ವಾಸ್ತವವಾದ ನಾಗರ ಪಂಚಮಿ ದಾನಿ ತುಳುವೇರ್ ನಾಗನ ಆರಾಧನೆ ಮಲ್ಪನತ್ತು ಇನಿ ನಾಗಾರಾಧನೆಗೆ ಪುರೋಹಿತರೇಬೋಡು ದುಂಬು ನಾಗಾರಾಧನೆ ದ್ರಾವಿಡರ್ನ ಅಕ್ಲೇ ಸ್ವತಃ ಆಚರಣೆ ಮಲ್ತೈತೆ ಅವು ಮರಿಯಾಳ್ಡು ನಾಗರ ಪಂಚಮಿ ದಾನಿ ಆಟಿ ಅಮಾವಾಸ್ಯ ಖರೀದು ಬರ್ಪಣ ಮುಜಿ ನಾಲ್ ಐನೆ ನಾಣಿ ಬರ್ಪಣ ನಾಗರ ಪಂಚಮಿ ದುಂಬು ಆನಿ ಗಿಜ್ಜಂಡು ಅವು ವೈದಿಕೀಕರಣದ ಪ್ರಭಾವ ಇನಿ ದ್ರಾವಿಡಿಯರ್ನ ಮಸ್ತ್ ಆಚರಣೆಯನ್ನು ಬ್ರಾಹ್ಮೀರ್ನಕ್ಲು ಸ್ವೀಕಾರ ಮಲ್ತೊಂದಿರು ಬ್ರಾಹ್ಮೀರ್ನಕ್ಲ ಮಸ್ತ್ ವಿಚಾರಣೆಯನ್ನು ದ್ರಾವಿಡಿಯರ್ನಕ್ಲು ಸ್ವೀಕಾರ ಮಲ್ತೊಂದಿರು ಕೊಡುಕೊಳ್ಳುವಿಕೆ ಮಸ್ತ್ ಆತು ಎಡ್ಡ ಬೆಳವಣಿಗೆ ಆ ಹಿನ್ನೆಲೆ ನಾಗರ ಪಂಚಮಿ ನಿನ್ನ ಅಂಚ ಆತು ನಿನ್ನ ನಾಗರ ಪಂಚಮಿನ ಆಚರಣೆ ಪುರೋಹಿತರೇ ಬೋಡು ಭಟ್ರನಕ್ಲೇ ಬೋಡು ತುಂಬಾ ಅಂಚೆ ಇತ್ತು ಅವು ತನ್ನ ತಂಪು ಮಲ್ಪನಂಡ ಅರಗಲಡು ಪರ್ಬೋದಾನಿಯೋ ಅತಂದ ಬಿಸುತ್ತಾನಿಯೋ ಅರಗಲಡು ನಾಗಕ್ಕೆ ತಂಪು ಮಲ್ಪಣ ಹಂಚಿದ್ನ ಕ್ರಮ ಇತ್ತು ನೀನು ಈ ನಟ್ಟ ಮರೆಯಲಡು ನಮ್ಮ ನಾಗರ ಪಂಚಮಿ ಅಂತ ಆಚರಣೆ ಮಲ್ಪಣ ಹಂಚಿದ್ನ ಸಂದರ್ಭ ಅತ್ತು ನಾಗನ ಪರಿಸ್ಥಿತಿ ಇನಿ ತೂಣಾಕ ನಮ್ಮ ಆಟಿ ಅಮಾವಾಸ್ಯ ಆಟಿ ತಿಂಗಳೇ ಕೆಲವು ಸತಿ ಬರ್ಪುಂಡು ಇಂದ್ರ ಸೋಣ ತಿಂಗಳು ಬರ್ಪುಂಡು ಒಂದು ಅಲ್ಲಿ ದುಂಬಿ ಇತ್ತನ ಒಂಜಿ ಎಲ್ಲಿಯ ಕಲ್ಲು ಸುದೆತ್ತ ಒಂಜಿ ಕಲ್ಲು ಬಾರದು ಒಂಜಿ ಸಂಕೇತ ಭೂತಗೆಂಚ ಸಾಂಕೇತಿಕವಾಗಿ ಇತ್ತು ಅಂಚೆ ಇತ್ತನ ಇಡೀ ಕಾಡು ಇತ್ತು ಬನ ಇತ್ತು ನಾಗ ಬನ ಇನ್ನಿ ಪೂರ್ತಿ ಪೋತ ಆಧುನೀಕರಣ ಐಕ್ಲ ಪ್ರವೇಶ ಆತನ ತೋಲಿ ಮಲ್ಲ ಕಟ್ಟೆ ಕಟ್ಟದು ಇಡೀ ಕಾಡು ಕಟ್ತದ ಐಕ ನೀ ಇಂಚಿದನೇ ಒಂಜಿ ನಾಗ ಶಿಲ್ಪ ಬೋರ್ಡ್ ಬಂದಿತ್ತು ಒಂಜಿ ರೀತಿ ತೊಂಡ ಬಹುಶಃ ಯಾರ ತಪ್ಪು ತೆರಿನ ಅಗತ್ಯಜ್ಜಿ ಒಂಜಿ ವ್ಯಾಪಾರೀಕರಣ ಆತ ಒಂಜೆ ಗುಂಜಿ ಲಿಂಕ್ ವ್ಯಾಪಾರೀಕರಣದ ರೂಪಡಿನಿ ಅಂಚ ಆತ ಬಹುಶಃ ಒಂದು ಪ್ರಕೃತಿಗೆ ಮಲ್ಲ ಒಂಜಿ ಆಘಾತ ಒಂದು ಪ್ರಕೃತಿನ ಈ ಮೂಲಕ
1: ನಮ್ಮ
0: ದಾಖಲನ ಪ್ರತಿಯೊಂದು ತುಳು ತಿಂಗಳದ ಪ್ರತಿಯೊಂದು ಆಚರಣೆ ತೆರೆಯೊಂದು ಕೂಡ ನನಗ ಪ್ರಕೃತಿದಲ್ಲ ರಕ್ಷಣೆ ಆಪ್ಯದಂಡ್ ಕೃಷಿತಲ ರಕ್ಷಣೆ ಹೊಂದಿತ್ತಂಡ್ ಬಂದಿದ ಬಡವಲ ಪೋಪೆದಿಂಡ್ ಬಾಕಿ ಪೂರ ಸಂಪತ್ತು ಒರಿ ಹೊಂದಿತ್ತಂಡ್ ದೈವ ದೇವರನ ನಂಬಿಕೆದ ಹಿನ್ನೆಲೆಡೆ ಇನ್ಕೊಂಡತ್ತ ನಡೆದವರ ಇನ್ನು ಅಯ್ಯ ಪೋಡಿಗೆ ಪೋಂಡು ನಮ್ಮ ಆಧುನಿಕತೆ ಸೌಲಭ್ಯಕ್ಕೋಸ್ಕರ ಪ್ರತಿಯೊಂದೆಲ್ಲ ಹಾಳು ಮಲ್ತೊಂದು ಬತ್ತದ ಬಹುಶಃ ಬಾರಿ ಕಷ್ಟದ ಕಾಲ ನಮಗೂ ಇಲ್ಲ ಇನಿ
1: ಇತ್ತೆ ತುಪ್ಪನಂಡ ಒಂಜಿ ದಿನಕ್ಕೆ ಮಾತ್ರ ಇತ್ತ ನಾಗರ ಪಂಚಮಿ ಬಂದಾಗ ನಾಗರ ಪಂಚಮಿ ದಾನಿ ಮಾತ್ರ ನಾಗಗ ಪೇರ್ಮ ಇಪ್ಪುನ ಬಾಕಿ ದಿನ ಹುಚ್ಚು ಬತ್ತನ ಲೈನ್ ಪೋಲ ಪೋಲ
0: ಸ್ಥಿತಿ ಉಂಟು ದೇವಂಡ ನಂಕ ಅಯ್ಯ ಮೂಲ ಆಶಯನ ಅರ್ಥ ಮಲ್ತು ಒಂಜಿದ್ದಂಡ ಪ್ರತಿಯೊಂದಿಲ್ಲೂ ಕೂಡ ಬರೀ ಆಡಂಬರ ಅದು ತೂಜಿನತಿ ವೈಭವೀಕರಣ ಪ್ರತಿಷ್ಠೆ ಅದಕ್ಕೋಸ್ಕರ ನಮ್ಮ ಮಾತೆರೆಲ್ಲ ಈ ವಿಚಾರನ ದಿಂಜೋಡ ದೇಂಡ ನಮ್ಮ ಏನ ಕಡೋಲ ಅಲ್ಪ ಒಂದು ಕಡೆ ತೂಯ್ಯ ನಮ್ಮ ಕಾಲೇಜಿನ ಮರಟ್ಟು ಬರೆದಿತ್ತಂಡ್ ಮರತಾಡಿಟ್ಟು ನೆರಳು ದೆತ್ತೊಂದು ಉಳ್ಳೊಂದಂಡ ಐಕ ಕಾರಣ ನಮ್ಮ ಹಿರಿಯಕ್ಲ ನಡ್ನ ಮರ ಅಕ್ಲಿ ಹಿರಿಯಕ್ಲ ನಡ್ನಿರ್ತಾರ ನಮ್ಮ ನೆರಳು ಹಿಡ್ಕೊಳ್ಳೋದು ವಿಚಾರ ಹಿರಿಯಕ್ಲು ಈ ಆಚರಣೆದ ಮೂಲಕ ನಮ್ಮ ಪರಿಸರನು ಭಾರೀ ಪೊರ್ಲುಡ ದೀತೇರು ಅಂಚನೆಡಿದ್ರೆ ಇನ್ನೀ ನಮ್ಮ ಎಡ್ಡೆ ಗಾಳಿ ಎಡ್ಡೆ ನೀರು ಎಡ್ಡೆ ಆಹಾರನು ಪೊರ್ಲುಡೆ ದೆತ್ತೊಂದಿಲ್ಲ ಅಂಡ ನಮ್ಮ ಇನಿ ಅಯ್ಯ ಅರ್ಥ ಮಲ್ತೊಂದೆ ಪೂರ್ತಿ ನಾಶ ಮಲ್ತೊಂದಿಲ್ಲ ನಮ್ಮ ಜೋಕ್ಲು ನಂಕ್ ಶಾಪ ಪಾಡುವ ನಮ್ಮ ಜೋಕ್ಲಾಕ್.

ಮಾಂಸಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

0: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಾನು ಯಕ್ಷ,
1: ನಾನು ಸಾನ್ವಿ
0: ಮಾಡುವ ನಮಸ್ಕಾರಗಳು. ಇದೀಗ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆ ಇಲ್ಲಿಯ 5ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ಜಗತ್ತಿನಲ್ಲಿ ಅಮ್ಮನ ಪ್ರೀತಿಯ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ, ಕವನ ಬರೆಯುತ್ತಾರೆ. ಏಕೆಂದರೆ ಅಮ್ಮನ ಪ್ರೀತಿ ಕಣ್ಣಿಗೆ ಕಾಣುವ ಜಲಪಾತದಂತೆ. ಆದರೆ ಸದ್ದಿಲ್ಲದೆ ಯಾವುದೇ ಪ್ರಚಾರ ಬಯಸದೆ

0: ಕಣ್ಣುಗಳಿಗೆ ಕರಗುತ್ತಾ ಇಡೀ ಕುಟುಂಬಕ್ಕೆ ಆಸರೆಯಾಗುವ ಅಪ್ಪನ ಪ್ರೀತಿ ಮಾತ್ರ ಕಣ್ಣಿಗೆ ಕಾಣದ ಅಂತರ್ಜಲದಂತೆ. ಅಪ್ಪ ಎಂದರೆ ಕೇವಲ ಎರಡಕ್ಷರದ ಹೆಸರಲ್ಲ, ಅದೊಂದು ಜವಾಬ್ದಾರಿಯ ಹೆಗಲು, ಧೈರ್ಯದ ಆಲಯ, ತ್ಯಾಗದ ಮಹಾಸಾಗರ. ಹೊರಗೆ ಕಠಿಣವಾಗಿ ಕಂಡರೂ ಒಳಗೆ ಮಮತೆಯ ಅಮೃತವನ್ನೇ ಬಚ್ಚಿಟ್ಟುಕೊಂಡಿರುವ ನಮ್ಮ ಬದುಕಿನ ಆ ದೇವರಿಗಾಗಿ ನಮ್ಮ ಈ ಇವತ್ತಿನ ವಿಶೇಷ ಅರ್ಪಣೆ. ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟಾಗ ಅದು ಕವನವಾಗುತ್ತದೆ. ಅಪ್ಪನ ಮೌನ ತ್ಯಾಗವನ್ನು ವರ್ಣಿಸುವ ಒಂದು ಕವನ ಇವತ್ತಿನ ನಮ್ಮ ಮೊದಲ ಪ್ರಸ್ತುತಿ.
1: ಅಪ್ಪ ಮೌನ ಪ್ರೀತಿಯ ಸಾಗರ, ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ಕೈಯನ್ನು ಹಿಡಿದು ಮುನ್ನಡೆಸಿದನು ಜಗದ ಹಾದಿಯ ತೋರಿಸಿದನು. ಕೈಯನ್ನು ಹಿಡಿದು ಮುನ್ನಡೆಸಿದನು ಜಗದ ಹಾದಿಯ ತೋರಿಸಿದನು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ.
0: ಹೊರಗೆ ಕಠಿಣ ಕವಚದ ತೆಂಗು ಒಳಗೆ ಮಮತೆಯ ಅಮೃತ ಗಂಗು. ಎಂತಹ ಅದ್ಭುತ ಸಾಲುಗಳು ಅಪ್ಪನ ವ್ಯಕ್ತಿತ್ವವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದೆ ಅಲ್ವಾ?
2: ಹೌದು ಕೇಳುಗರೆ, ಕವನದ ಭಾವನೆಗಳು ಈಗ ಕಥೆಯ ರೂಪ ಪಡೆದುಕೊಳ್ಳಲಿವೆ. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಸಾರುವ ತಂದೆ ಮಗನ ಬಾಂಧವ್ಯ ಒಂದು ಹೃದಯ ಸ್ಪರ್ಶಿ ಕತೆ ನಿಮಗಾಗಿ.
3: ರಾಮನಗರ ಎಂಬ ಪುಟ್ಟ ಹಳ್ಳಿಯಲ್ಲಿ ವಿಶ್ವನಾಥ್ ಮತ್ತು ಅವರ ಮಗ ಅಜಯ್ ವಾಸವಾಗಿದ್ದರು. ವಿಶ್ವನಾಥ್ ಅವರು ಹಳ್ಳಿಯ ಶಾಲೆಯೊಂದರಲ್ಲಿ ಸಣ್ಣ ನೌಕರಿ ಮಾಡುತ್ತಿದ್ದರು. ಬರುವ ಸಂಬಳ ಕೈಗೆ ಸಾಲುತ್ತಿರಲಿಲ್ಲ. ಆದರೂ ಮಗ ಅಜಯ್ನನ್ನು ದೊಡ್ಡ ಇಂಜಿನಿಯರ್ ಮಾಡಬೇಕೆಂಬುದು ಅವರ ಜೀವಮಾನದ ಕನಸಾಗಿತ್ತು. ಮಗನ ಓದಿಗಾಗಿ ಅವರು ಹಗಲಿರುಳು ಕಷ್ಟಪಟ್ಟರು. ತಮಗಾಗಿ ಒಂದು ಹೊಸ ಬಟ್ಟೆಯನ್ನೂ ಕೊಂಡುಕೊಳ್ಳದೆ ಸಿಕ್ಕ ಸಿಕ್ಕ ಕಾಸನ್ನೆಲ್ಲ ಮಗನ ಫೀಸ್ ಕಟ್ಟಲು ಎತ್ತಿಟ್ಟಿದ್ದರು. ಅಜಯ್ ಕೂಡ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಕೊನೆಗೂ ಕಷ್ಟಪಟ್ಟು ಓದಿ ಬೆಂಗಳೂರಿನ ದೊಡ್ಡ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟು ಗಿಟ್ಟಿಸಿಕೊಂಡನು. ಅಜಯ್ ನಗರಕ್ಕೆ ಹೋದ ಮೇಲೆಯೂ ವಿಶ್ವನಾಥ್ ಅವರು ತಮ್ಮ ಹಳೆಯ ಸೈಕಲ್ ಮೇಲೆ ಹೋಗಿ ತರಕಾರಿ ಮಾರಿ ಸಾಲ ಸೂಲ ಮಾಡಿ ಮಗನಿಗೆ ಪ್ರತಿ ತಿಂಗಳು ಹಣ ಕಳುಹಿಸಿದ್ದರು. ನಾಲ್ಕು ವರ್ಷಗಳು ಕಳೆಯಿತು. ಅಜಯ್ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡನು. ಅವನಿಗೆ ತಿಂಗಳಿಗೆ ಲಕ್ಷ ರೂಪಾಯಿ ಸಂಬಳದ ಆಫರ್ ಸಿಕ್ಕಿತು. ಈ ಸಂತೋಷದ ಸುದ್ದಿಯನ್ನು ತಂದೆಗೆ ತಿಳಿಸಲು ಅಜಯ್ ಊರಿಗೆ ಬಂದನು. ಮನೆಗೆ ಬಂದ ಮಗನನ್ನು ನೋಡಿ ವಿಶ್ವನಾಥ್ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತು. ಬಾರೋ ಮಗನೇ, ನಿನ್ನ ಯಶಸ್ಸಿನ ಸುದ್ದಿ ಕೇಳಿ ಈ ಅಪ್ಪನ ಜನ್ಮ ಧನ್ಯವಾಯಿತು ಎಂದರು ವಿಶ್ವನಾಥ್. ಅಜಯ್ ಅಪ್ಪನ ಪಕ್ಕದಲ್ಲಿ ಕುಳಿತು ಅವರ ಹೊರಟಾದ ಕಷ್ಟಪಟ್ಟು ಸವೆದು ಹೋಗಿದ್ದ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ಅಜಯ್ಗೆ ಅಪ್ಪನ ಕಾಲಿನಲ್ಲಿದ್ದ ಹರಿದ ಹಳೆಯ ಚಪ್ಪಲಿ, ಅವರು ಧರಿಸಿದ ಹರಿದ ಶರ್ಟ್ ನೋಡಿ ಮನಸ್ಸು ಭಾರವಾಯಿತು. ಅಜಯ್ ತನ್ನ ಬ್ಯಾಗಿನಿಂದ ಒಂದು ಕೀಲಿ ಕೈಯನ್ನು ತೆಗೆದು ಅಪ್ಪನ ಕೈಗಿಟ್ಟನು. ಏನಿದು ಮಗನೇ ಎಂದು ವಿಶ್ವನಾಥ್ ಆಶ್ಚರ್ಯದಿಂದ ಕೇಳಿದರು. ಅಪ್ಪ, ನನ್ನ ಮೊದಲ ಸಂಬಳದ ಮುಂಗಡ ಹಣದಲ್ಲಿ ನಿಮಗಾಗಿ ಹೊರಗಡೆ ಒಂದು ಹೊಸ ಕಾರು ಬುಕ್ ಮಾಡಿ ತಂದಿದ್ದೀನಿ. ಇನ್ಮುಂದೆ ನೀವು ಆ ಹಳೆಯ ಸೈಕಲ್ ಮೇಲೆ ಕಷ್ಟಪಟ್ಟು ತಿರುಗಾಡುವುದು ಬೇಡ. ನಿಮಗಾಗಿ ನಾನು ಜಗತ್ತಿನ ಎಲ್ಲ ಸುಖವನ್ನು ತಂದುಕೊಡುತ್ತೀನಿ ಎಂದನು ಅಜಯ್ ಹೆಮ್ಮೆಯಿಂದ. ವಿಶ್ವನಾಥ್ ಅವರು ಆ ಕೀಲಿ ಕೈಯನ್ನು ನೋಡಿ ಮುಗುಳ್ನಕ್ಕರು. ನಂತರ ನಂತರ ನಿಧಾನವಾಗಿ ಎದ್ದು ಒಳಗಿನ ಕೋಣೆಗೆ ಹೋಗಿ ಹಳೆಯದೊಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು. ಆ ಪೆಟ್ಟಿಗೆಯನ್ನು ಅಜಯ್ ಎದುರು ತೆರೆದರು. ಅದರೊಳಗೆ ಅಜಯ್ ಒಂದನೇ ತರಗತಿಯಲ್ಲಿದ್ದಾಗ ಬರೆದ ನನ್ನ ಅಪ್ಪ ಎಂಬ ಪ್ರಬಂಧದ ಹಾಳೆ, ಅವನು ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದ ಮೊದಲ ಮೆಡಲ್ ಮತ್ತು ವಿಶ್ವನಾಥ್ ಅವರು ಮಗನ ಫೀಸ್ ಕಟ್ಟಲು ಮಾಡಿದ ಸಾಲದ ರಶೀದಿಗಳಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಳಗಡೆ ಒಂದು ಹಳೆಯ ಡೈರಿ ಇತ್ತು. ವಿಶ್ವನಾಥ್ ಆ ಡೈರಿಯನ್ನು ಮಗನ ಕೈಗಿಟ್ಟು ಹೇಳಿದರು, ಮಗನೇ, ನೀನು ತಂದಿರೋ ಕಾರು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆದರೆ ಈ ಅಪ್ಪನಿಗೆ ಕಾರ್ಗಿಂತ ದೊಡ್ಡ ಉಡುಗೊರೆ ನೀನು ಈಗಾಗಲೇ ಕೊಟ್ಟಿದ್ದೀಯ. ಈ ಡೈರಿ ನೋಡು. ಅಜಯ್ ಆ ಡೈರಿ ತೆರೆದಾಗ ಅದರಲ್ಲಿ ವಿಶ್ವನಾಥ್ ಅವರು ಪ್ರತಿ ತಿಂಗಳು ಮಗನಿಗೆ ಕಳುಹಿಸಿದ ಹಣದ ಲೆಕ್ಕದ ಜೊತೆಗೆ ಇಂದು ನನ್ನ ಮಗ ಪರೀಕ್ಷೆಯಲ್ಲಿ ಫಸ್ಟ್ ಬಂದಿದ್ದಾನೆ, ಇನ್ನು ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ, ನಾನು ಜಗತ್ತಿನ ಅತ್ಯಂತ ಅದೃಷ್ಟವಂತ ತಂದೆ ಎಂದು ಬರೆದುಕೊಂಡಿದ್ದರು. ವಿಶ್ವನಾಥ್ ಮಗನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ತಂದೆಯಾದವನಿಗೆ ಮಗ ತಂದುಕೊಡುವ ವಸ್ತುವಿಗಿಂತ ಮಗ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಗೌರವದಿಂದ ಬದುಕು ನಡೆಸುವುದೇ ದೊಡ್ಡ ಉಡುಗೊರೆ. ನೀನು ಗಳಿಸಿರುವ ಈ ಯಶಸ್ಸು, ನಿನ್ನ ಮುಖದಲ್ಲಿರುವ ಈ ನಗು, ಇದೆಲ್ಲ ಇದಕ್ಕಿಂತ ದೊಡ್ಡ ಕಾರು ಬಂಗಲೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಪ್ಪನ ಮಾತನ್ನು ಕೇಳಿದ ಅಜಯ್ಗೆ ದುಃಖ ಉಕ್ಕಿ ಬಂದಿತು. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದುಕೊಂಡು ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತು ಬಿಟ್ಟನು.
1: ನಿಜಕ್ಕೂ ತಂದೆಗೆ ಮಕ್ಕಳ ಯಶಸ್ಸು ಮತ್ತು ಸಂಸ್ಕಾರವೇ ಅತ್ಯಂತ ದೊಡ್ಡ ಆಸ್ತಿ ಅನ್ನೋದು ಎಷ್ಟು ಸತ್ಯ ಅಲ್ವಾ?
0: ಕಾರ್ಯಕ್ರಮದ ಭಾವನೆಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಈಗ ನಮ್ಮ ಸ್ಟುಡಿಯೋದಲ್ಲಿ ಒಂದು ಸುಂದರ ಗಾಯನ ತಂಡ ಸಿದ್ಧವಾಗಿದೆ. ಅಪ್ಪನ ಪ್ರೀತಿಯನ್ನು ಸ್ತುತಿಸುವ ಭಾವಪೂರ್ಣ ಸಮೂಹ ಗೀತೆ.

0: ವಾವ್, ಎಂತಹ ಸುಮಧೂರ ಧ್ವನಿ! ಹಾಡಿನ ಒಂದೊಂದು ಪದವು ಅಪ್ಪನ ನೆನಪನ್ನು ತರಿಸುವಂತಿತ್ತು.
1: ಮಗುವಾಗಿ ನಾವು ಹಠ ಮಾಡಿದಾಗ ಆಟದ ಗೆಳೆಯನಾಗುತ್ತಾನೆ, ತಪ್ಪು ಹಾದಿ ತುಳಿದಾಗ ಕಠಿಣ ಗುರುವಾಗುತ್ತಾನೆ, ಬದುಕಿನ ಜಂಜಾಟದಲ್ಲಿ ಜವಾಬ್ದಾರಿಯ ಹೆಗಲಾಗುತ್ತಾನೆ, ಹೆದರಿ ನಿಂತಾಗ ಬೆನ್ನ ಹಿಂದೆ ನಿಲ್ಲುವ ಧೈರ್ಯದ ರಕ್ಷಕನಾಗುತ್ತಾನೆ, ಮುಖದ ತುಂಬ ಜವಾಬ್ದಾರಿಯ ಮುಖವಾಡ ಧರಿಸಿ ಮನಸ್ಸಿನ ತುಂಬ ಮಮತೆಯ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ಅಪ್ಪನ ವಿಭಿನ್ನ ಪಾತ್ರಗಳ ಜರ್ನಿ ಇಲ್ಲಿದೆ. ನಮ್ಮ ಕಲಾವಿದರು ಕೇವಲ ತಮ್ಮ ಧ್ವನಿಯ ಮಾಂತ್ರಿಕತೆ ಮೂಲಕವೇ ನಿಮ್ಮ ಕನ್ನಾಳಿಗಳನ್ನು ಒದ್ದೆ ಮಾಡಲು ಸಿದ್ಧರಾಗಿದ್ದಾರೆ. ನಿಮ್ಮ ಹೃದಯ ತಂತಿಯನ್ನು ಮೀಟಲು ಬರುತ್ತಿದೆ ಒಂದು ಕಿರುನಾಟಕ. ಅಪ್ಪ ನೂರಾರು ಪಾತ್ರಗಳ ಏಕೈಕ ನಾಯಕ.
2: ಅಪ್ಪ ಅಪ್ಪ ಬೇಗ ಬನ್ನಿ, ನೀವು ಇವತ್ತು ಕುದುರೆ ಆಗಬೇಕು, ನಾನು ನಿಮ್ಮ ಬೆನ್ನಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡಬೇಕು.
3: ಆಹಾ, ಬಂದೆ ಬಂದೆ ನನ್ನ ರಾಜಕುಮಾರ, ತಗೋ ನಿನ್ನ ಕುದುರೆ ರೆಡಿಯಾಗಿದೆ, ಹತ್ತಿಗೆ ಬೆನ್ನ ಮೇಲೆ.
4: ಹೌದು, ಮಗುವಿನ ತುಂಟತನಕ್ಕೆ ಅಪ್ಪ ಗೆಳೆಯನಾಗುತ್ತಾನೆ, ಆದರೆ ಅದೇ ಮಗು ತಪ್ಪು ಮಾಡಿದಾಗ ಅಪ್ಪ ಕಠಿಣ ಗುರುವೂ ಆಗುತ್ತಾನೆ.
3: ರಾಹುಲ್, ಗಣಿತದಲ್ಲಿ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದಿದ್ಯಾ? ಪರೀಕ್ಷೆ ಅಂದರೆ ಆಟ ಅನ್ಕೊಂಡಿದ್ಯಾ?
2: ಅದು ಇಲ್ಲ ಅಪ್ಪ, ಅದು ಲೆಕ್ಕ ತುಂಬಾ ಕಷ್ಟ ಇತ್ತು.
3: ಅಳಬೇಡ ಪುಟ್ಟ, ಕಷ್ಟ ಅಂತ ಓಡಬಾರದು, ಬಾ ಇಲ್ಲಿ ಕುಳಿತುಕೋ, ಈ ಲೆಕ್ಕ ನಿನಗೆ ಎಷ್ಟು ಸುಲಭವಾಗಿ ಹೇಳಿಕೊಡುತ್ತೇನೆ ನೋಡು. ಸೋಲಿಗೆ ಹೆದರಬಾರದು, ಎದುರಿಸಬೇಕು, ಸರಿನಾ?
4: ದಿನಗಳು ಉರುಳಿದವು. ಬಾಲಕ ರಾಹುಲ್ ಈಗ ಕಾಲೇಜು ಮೆಟ್ಟಿಲು ಹತ್ತಿದ್ದಾನೆ. ರೆಕ್ಕೆ ಬಂದ ಹಕ್ಕಿಗೆ ಹಾರುವ ಆಸೆ ಹೆಚ್ಚು, ಆದರೆ ಆ ಹಾರಾಟದಲ್ಲಿ ಎಡುವಿದಾಗ ಅಪ್ಪನೇ ರಕ್ಷಕನಾಗುತ್ತಾನೆ.
2: ಅಪ್ಪ ಸಾರಿ ಅಪ್ಪ, ಫ್ರೆಂಡ್ಸ್ ಜೊತೆ ಬೈಕ್ ರೇಸ್ ಮಾಡ್ತಾ ಇದ್ದಾಗ ಪೊಲೀಸ್ನವರು ಹಿಡಿದು ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ.
3: ಎಲ್ಲಿದ್ದೀಯಾ ನೀನು? ನಿನಗೆ ಎಷ್ಟು ಬಾರಿ ಹೇಳಬೇಕು ರಾಹುಲ್?
1: ಯೋಚನೆ ಮಾಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ.
4: ಮಗ ತಪ್ಪು ಮಾಡಿದಾಗ ಇಡೀ ಪ್ರಪಂಚವೇ ಅವನನ್ನು ದೂಷಿಸಬಹುದು, ಆದರೆ ಅಪ್ಪ ಪೊಲೀಸರ ಮುಂದೆ ಕೈ ಮುಗಿದು ದಂಡ ಕಟ್ಟಿ ಮಗನನ್ನು ಸುರಕ್ಷಿತವಾಗಿ ಮನೆಗೆ ಕರೆತರುತ್ತಾನೆ. ಮನೆಗೆ ಬಂದ ಮೇಲೆ
1: ರಾಹುಲ್, ನಿನ್ನ ವಯಸ್ಸಿಗೆ ವೇಗ ಚೆನ್ನಾಗಿರುತ್ತೆ, ಆದರೆ ನಿನ್ನ ಜೀವ ನಮಗೆ ಮುಖ್ಯ. ನಿನಗೇನಾದರೂ ಆದರೆ ಈ ಅಪ್ಪ ಬದುಕಿರ್ತಾನ? ಇನ್ ಮುಂದೆ ಹೀಗಾಗಬಾರದು. ಈಗ ನಿನ್ನ ಕಾಲೇಜ್ ಪ್ರವಾಸಕ್ಕೆ ಅಂತ ಎತ್ತಿಟ್ಟಿದ್ದ ದುಡ್ಡು ತಗೋ, ನಿನ್ನ ಖುಷಿ ನಮಗೆ ಮುಖ್ಯ.
4: ಕಾಲ ಉರುಳಿತು. ರಾಹುಲ್ ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್. ಜವಾಬ್ದಾರಿಗಳ ಒತ್ತಡದಲ್ಲಿ ಸಿಲುಕಿ ಕಂಗಾಲಾದ ಅವನಿಗೆ ನೆನಪಾಗುವುದು ಅದೇ ಹಳೆಯ ಧ್ವನಿ.
2: ಹಲೋ ಅಪ್ಪ, ನನ್ನಿಂದ ಕೆಲಸ ಸಾಧ್ಯವಾಗ್ಲಿಲ್ಲ ಅಪ್ಪ. ಆಫೀಸ್ ನಲ್ಲಿ ತುಂಬಾ ರಾಜಕೀಯ ಇದೆ, ನನ್ನ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ, ನನಗೆ ಎಲ್ಲವನ್ನು ಬಿಟ್ಟು ಮನೆಗೆ ಬಂದು ಬಿಡಬೇಕು ಅನಿಸ್ತಿದೆ.
1: ರಾಹುಲ್, ನೆನಪಿದೆಯಾ, ಸಣ್ಣವನಿದ್ದಾಗ ಗಣಿತದ ಲೆಕ್ಕ ಕಷ್ಟ ಅಂದಾಗ ನಾನು ನಿನಗೆ ಏನೆಂದು ಹೇಳಿದ್ದೆ?
2: ಸೋಲಿಗೆ ಹೆದರಬಾರದು, ಎದುರಿಸಬೇಕು ಅಂತ.
1: ಹೌದು ಮಗನೇ, ಬದುಕು ಕೂಡ ಒಂದು ಗಣಿತದ ತರಾನೆ, ಕಷ್ಟದ ಲೆಕ್ಕ ಬಂದಾಗ ಪುಸ್ತಕ ಮಡಿಚಿರಬಾರದು. ಈ ಅಪ್ಪ ನಿನಗೆ ಆಟ ಆಡೋದು ಮಾತ್ರ ಕಲಿಸಿಲ್ಲ, ಬಿದ್ದಾಗ ಹೇಗೆ ನಿಲ್ಲಬೇಕು ಅಂತಲೂ ಕಲಿಸಿದ್ದಾನೆ. ಆಫೀಸ್ ರಾಜಕೀಯ ಸೋಲು ಎಲ್ಲವೂ ತಾತ್ಕಾಲಿಕ, ನಿನ್ನ ಶ್ರಮ ಶಾಶ್ವತ, ಧೈರ್ಯವಾಗಿ ಮುನ್ನುಗ್ಗು, ನಿನ್ನ ಹಿಂದೆ ಈ ಅಪ್ಪ ಇದ್ದಾನೆ.
2: ಅಪ್ಪ ಥ್ಯಾಂಕ್ಸ್ ಅಪ್ಪ, ನೀವು ನನ್ನ ಜೊತೆ ಮಾತನಾಡಿದ್ರೆ ಸಾಕು, ಎಂತದೇ ದೊಡ್ಡ ಸಮಸ್ಯೆಯು ಚಿಕ್ಕದಾಗಿ ಕಾಣಿಸುತ್ತೆ. ನನ್ನ ಬಾಲ್ಯದ ಗೆಳೆಯನಾಗಿ ತಪ್ಪು ಮಾಡಿದಾಗ ತಿದ್ದೋ ಗುರುವಿನ ತರಹ ಸಂಕಷ್ಟದಲ್ಲಿ ರಕ್ಷಕನಾಗಿ ನನ್ನ ಬದುಕಿನ ಪ್ರತಿ ಹಂತದಲ್ಲೂ ನೀವು ನನಗಾಗಿ ಎಷ್ಟು ಪಾತ್ರಗಳನ್ನು ಮಾಡಿದ್ದೀರಾ ಅಪ್ಪ, ನೀವು ಗ್ರೇಟ್ ಅಪ್ಪ.
1: ಮಗನೇ, ಮಗ ಗೆದ್ದು ನಿಂತಾಗ ಸಿಗುವ ಸಂತೋಷದ ಮುಂದೆ ಈ ಅಪ್ಪನಿಗೆ ಯಾವ ಪಾತ್ರವೂ ದೊಡ್ಡದಲ್ಲ ಕಣು, ನೀನು ಚೆನ್ನಾಗಿದ್ದರೆ ಸಾಕು.
4: ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಬದುಕಿನ ತೆರೆಯ ಹಿಂದೆ ನಿಂತು ನಮಗಾಗಿ ನೂರಾರು ಪಾತ್ರಗಳನ್ನು ನಿರ್ವಹಿಸುವ ಸೂಪರ್ ಹೀರೋ ಅಂದರೆ ಅಪ್ಪ. ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸಿರುವ ಪ್ರತಿಯೊಬ್ಬ ತಂದೆಗೂ ನಮ್ಮ ಈ ರೇಡಿಯೋ ನಾಟಕದ ಮೂಲಕ ಗೌರವಪೂರ್ವಕ ಪ್ರಣಾಮಗಳು.
0: ಈಗ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಸುಂದರ ಸರಣಿಗೆ ಮತ್ತೊಂದು ಸಮೂಹ ಗೀತೆ.

0: ಈ ಹಾಡು ನಮ್ಮೆಲ್ಲರ ಹೃದಯದಲ್ಲಿ ಅಪ್ಪನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಲಿ. ಕೇಳುಗರೆ,
1: ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸಿದಕ್ಕೆ ಸರ್ವರಿಗೂ ಮನಪೂರ್ವಕ ಧನ್ಯವಾದಗಳು.
2: ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಮಧುರಾ, ಸಹ ಶಿಕ್ಷಕರು SDM CBSE ಸ್ಕೂಲ್ ಉಜಿರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಅದ್ವಿಕಾ, ಅದ್ವಿಕಾ ರೈ, ಆದ್ಯ ಭಟ್ ಪಿ, ಅನಿಕಾ ಜೈನ್, ಆರಾಧ್ಯ DP, ಸಾನ್ವಿ, ಯಕ್ಷ, ಆದ್ಯ ಪಿ, ಕೃಷ್ಣ ಪ್ರಸಾದ್, ಸ್ಕಂದರಾವ್ ಕೆ, ಕನ್ವಿ ಕೆ, ಮಂಜುನಾಥ್, ಶ್ರೀವರ, ಶ್ರೇಷ್ಠ, ಮನ್ವಿತ, ಅರ್ಘ್ಯವಿ, ಪ್ರಣೀತಾ ಡಿ, ತ್ರಿಷಿಕಾ ಆರ್, ಸನ್ನಿಧಿ ಕೆ, ಸಾನ್ನಿಧ್ಯ ಭಟ್, ರಚಿಕಾ.

ಚಾ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
1: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ,
0: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನೇ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಡ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಹೊದರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವ್ಲಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನು, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಜೋಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಜಾಗದ ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರೆ
1: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುವುದಿಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ. ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8. ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಂಕೋ ಜಿಚ್ಚ ಇರೇಗ್.

0: ಪರಿಹಾರ ಬಂದ್ಪೇರು
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 317 94 0 8 4 0 8 ಆಜಿ ಫೋನ್ ನಂಬರ್ ಕೊಡೋರ 97 317 94 0 8 4 0 8 ಆಜಿ

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಜಾಗದ ಮಣ್ಣನ್ನು ಪರೀಕ್ಷೆ
3: ಮಾಡ್ತಾರೆ
2: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
3: ಶೇಖರ ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದ್ ನಿಟ್ಟಿನ ಜಾಗದ ಮಣ್ಣ ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣ ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97317104 ಫೋನ್ ನಂಬರ್ ಕೂಡ 97317104. ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳು. ಮೊದಲ ಗೀತೆ KS ಚಿತ್ರ ಇವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಹುಳುಗರೇ, ಇದುವರೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ಇಳೆಯರಾಜ. ನೀವು ಕೇಳ್ತಾ ಇರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಪ್ರೀತಿಯ ಆಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಯಾವುದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೋ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಸವಿ ನೆನಪಿನ ಲಹರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರೀತಿ ಎನ್ನುವುದು ಚೈತ್ರ ಮಾಸದ ಚಿಗುರುನಂತೆ, ಅದಕ್ಕೊಂದು ಹೊಸ ಕಳೆ ನೀಡಿದ್ದೇ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ. ಇಂದು ನಾವು ನೆನಪಿಸಿಕೊಳ್ಳುವುದು 90ರ ದಶಕದಲ್ಲಿ ಸಂಚಲನ ಮೂಡಿಸಿದ ರಘುವೀರ್ ಮತ್ತು ಶ್ವೇತಾ ಅಭಿನಯದ ಅಮರ ಪ್ರೇಮ ಕಾವ್ಯ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮಧುರ ಗೀತೆಗಳೊಂದಿಗೆ ನಾನು ನಿಮ್ಮ ಸಂತೋಷ್ ಪಿ ಕಡಬ. ಮೊದಲನೆಯದಾಗಿ ಈ ಚಿತ್ರದ ಶೀರ್ಷಿಕೆ ಗೀತೆ. ಪ್ರೇಮದ ಉತ್ತುಂಗವನ್ನು ಸಾರುವ ಈ ಗೀತೆಗೆ ಧ್ವನಿಯಾದವರು ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯ ಮತ್ತು ಚಂದಿಕಾ ಗುರುರಾಜ್. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಈ ಗೀತೆಯ ಅದ್ಭುತ ಸೃಷ್ಟಿ ಇಂದಿಗೂ ಎವರ್ಗ್ರೀನ್.

ಬಳಿಕ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದ ಆ ಸುಂದರ ಮಲೆನಾಡಿನ ಸೊಬಗು ಹಸಿರಿನ ನಡುವೆ ವಿಹರಿಸುವ ಅನುಭವಗಳನ್ನು ನೀಡುವ ಗೀತೆ.

ಮನಸ್ಸಿನಲ್ಲಿ ಅಡಗಿರುವ ನೋವು ಮತ್ತು ಹಂಬಲವನ್ನು ಕೋಗಿಲೆಯ ಜೊತೆ ಹಂಚಿಕೊಳ್ಳುವ ಈ ಗೀತೆ ಅದೆಷ್ಟು ಆಪ್ತವಾಗಿದೆ ಅಲ್ವಾ? ಎಸ್ ಪಿ ಬಿ ಅವರ ಭಾವಪೂರ್ಣ ಧ್ವನಿಯಲ್ಲಿ ಮೂಡಿ ಬಂದಿರುವ ಒಂದು ಗೀತೆ ಇದೀಗ ನಿಮಗಾಗಿ.

ಸುದ್ದಿಯ ಅರಿವಾದಾಗ ಮನದಲ್ಲಿ ಮೂಡುವ ಸಂಭ್ರಮವೇ ಬೇರೆ. ಮಂಜುಳಾ ಗುರುರಾಜ್ ಮತ್ತು ಎಸ್ ಬಿಬಿ ಅವರ ಜುಗಲ್ಬಂದಿಯಲ್ಲಿ ಮೂಡಿಬಂದ ಈ ಗೀತೆ ಇಂದಿಗೂ ಪ್ರೇಮಿಗಳಿಗೆ ಅಚ್ಚುಮೆಚ್ಚು.

ಬದುಕು ಯಾವಾಗಲೂ ಅಂದುಕೊಂಡಂತೆ ಇರುವುದಿಲ್ಲ. ಮಿದಿಯ ಆಟದ ಮುಂದೆ ಮನುಷ್ಯ ಅಸಹಾಯಕನಾದಾಗ ಹೊರಹೊಮ್ಮುವ ವಿಷಾದದ ಗೀತೆ ಇದು. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಹಾಡು ಇಂದಿಗೂ ಕರುಳನ್ನು ಹಿಂಡುವಂತಿದೆ.

0: ಈ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಸ್ವಲ್ಪ ಜೋಶ್ ಬೇಕಲ್ವೇ? ಇದೀಗ ಕೊನೆಯ ಗೀತೆ SVB ಅವರ ಅದ್ಭುತ ಎನರ್ಜಿಯೊಂದಿಗೆ ಮೂಡಿ ಬಂದಿರುವ ಈ ಡ್ಯಾನ್ಸ್ ಗೀತೆ ನಿಮ್ಮ ನಿಮ್ಮ ಪಾದಗಳಿಗೆ ತಂತಾನೇ ಹೆಜ್ಜೆ ಹಾಕುವಂತಿದೆ.
1: ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್, ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್.

ಇಲ್ಲಿಯವರೆಗೆ ಚೈತ್ರದ ಗಾಳಿ ಬೀಸುವಾಗ ಮನಸ್ಸಿಗೆ ಎಷ್ಟು ಹಿತವೋ ಅಷ್ಟೇ ಹಿತ ನೀಡುವ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಮತ್ತೊಮ್ಮೆ ಇಂತಹದೇ ಸುಂದರ ನೆನಪುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವು ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನು ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ, ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡೋ, ನನಗೆ ವಯಸ್ಸಾಗಿದೆ, ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ ಹಂಗಂದ್ರೆ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು, ಸ್ವೆಟರು, ಸ್ಕಾರ್ಪು, ಟೋಪಿ ಹಾಕೊಳ್ಬೇಕು, ಇಲ್ಲೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೆ?
3: ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ, ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣವ ತಾತ?
3: ನನ್ ಮುದ್ದು ಲಕ್ಷ್ಮಿ, ಹೋಗೋಣವ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ, ಬಾ ಮೊದಲು ಎಲ್ರು ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಖಂಡಿತ ಹೇಳಿದೀನಿ.
2: ಹೌದಾ, ಏನ್ ಹೇಳಿದಿರಾ ತಾತ?
3: ಏನಂದ್ರೆ, ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದ್ಯಾ, ನಿನಗೆ ರಜಾದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದೀನಿ.
2: ಒಳ್ಳೇದು, ನೀನು ನನ್ನ ಸರಿಯಾದ ಜೊತೆಗಾರ ತಾತ.
3: ತುಂಬಾ ಧನ್ಯವಾದಗಳು ಪಾರ್ಟ್ನರ್.
2: ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ, ಆಗ ನಿನ್ನೇ ನನ್ನ PR ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ.
3: ಬಹುಶಃ ಒಂದು ದಿನ ನಾನಿನ PR ಮ್ಯಾನೇಜರ್ ಆಗ್ಬೋದು, ಆದ್ರೆ ಈಗ ಸದ್ಯಕ್ಕೆ ನೀನ್ ನನ್ನ ಡ್ರೈವರ್ ಆಗ್ಬೇಕು.
2: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
3: ಹೋಗೋಣ ಹೋಗೋಣ, ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
2: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
3: ಸರಿ ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

0: ದೃಶ್ಯ ಎರಡು. ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸಿ. ಮತ್ತೆ
2: ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸ್ಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವತ್ತೂ ತಡ ಅನ್ನೋದಿಲ್ಲ ಅಂತ ನೀನೆ ಹೇಳ್ತಿದ್ದಾನೆ.
2: ಹೌದು ಹೌದು, ಪ್ರಾರಂಭಿಸೋಣ. ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ.
1: ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ
0: ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ.
3: ಚೆನ್ನಾಗಿದೆ, ಹೆಸರಲ್ಲೇನಿದೆ ರಾಮಣ್ಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು.
1: ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
2: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
0: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
1: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
0: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿನವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀಪುಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
1: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ 2 ನಿಮಿಷ ಸಹ ಕೊಡಲ್ಲ.
2: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ ನಮ್ಮ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ ತಾನೆ. ಆಗ ಅವರೊಡೆ ನಾವು ಮಾತಾಡೋದೇನಾದ್ರು ನಿಲ್ಸಿದ್ವಾ? ಇಲ್ಲ ತಾನೆ.
1: ಏ, ನನ್ ಕಣ್ಣಿನ ತೊಂದರೆಗೆ ನನ್ ಕರ್ಕೊಂಡು ಹೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲು ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗ್ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
2: ಏ ರಮಣ, ಪ್ರೀತಿಯೆಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ.
3: ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳ್ವಾ? ಅದಕ್ಕೆ
2: ಸರಿಯಾಗಿ ಹೇಳಿದೆ ನೋಡು.
5: ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
4: ಏನ್ ಹೇಳ್ತಿದ್ಯಾ ಪುಟಿ?
5: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
2: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
5: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
1: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಆಗಿದ್ದಿದ್ರೆ ನಂದೆಲ್ಲ ಕೆಲಸ ಮಾಡಿ ಮುಗ್ಸ್ ಆರಾಮಾಗಿರ್ತಿದ್ದೆ. ಆ ನನ್ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ, ಜೊತೆಗೆ ನನ್ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ಕೆ ದಿನ ಹಾಳಾಗ್ತಾ ಇದೆ.
5: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
1: ಏನ್ ಪುಟ್ಟಿ, ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದೀನಿ.
5: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
2: ಓ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
5: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
4: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
5: ಇದೊಂದ್ಸಲ ನನ್ನನ್ನ ನಂಬಿ. ನಿಮ್ ಫೋನ್ ತೆಗೆದುಕೊಂಡು 14567 ಡಯಲ್ ಮಾಡಿ.
2: ಏನಮ್ಮ ಪುಟ್ಟಿ, 14567?
5: ಹೌದು, 14567. ಇದು ಹಿರಿಯರ ಸಹಾಯವಾಣಿ.
1: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ ಕಣ್ಗಳು ಸರಿ ಹೋಗ್ಬಿಡುತ್ತಾ?
5: ಹೌದು.
3: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
5: ಖಂಡಿತವಾಗ್ಲೂ ಹೌದು.
2: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
5: ಹೌದು.
4: ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀನಿ. ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸತ್ತಾ?
5: ಹೌದೌದು.
4: ನಿಜವಾಗಿಯೂ?
3: ನಿಜವಾಗಿಯೂ?
2: ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ ಅದು ಹೇಗೆ ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
5: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
1: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
4: ಮ್ಯಾಜಿಕ್? ಸರಿ, ಹಾಗಾದ್ರೆ ಇದಕ್ಕೆ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
5: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
2: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
5: ಹೌದು. ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
6: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದ ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಆ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕರಿಗೆ ವೃದ್ಧಾಪ ಪಿಂಚಣಿ ಅಂದ್ರೆ ಓಲ್ಡ್ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಾಸ್ಮೆಂಟ್ ಹೊಡೆಯೋದು ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವ್ರು ನಮಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಕಂಪ್ಲೇಂಟ್ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡೋಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ಅಲ್ಲಿದ್ರೆ, ಹಿರಿಯ ನಾಗರಿಕರು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆಯೇ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ. ಇದೆಲ್ಲ ಸರ್ವಿಸ್ ನಮ್ಮ ಕಡೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
5: ಹಾಗಾದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
1: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
3: ರಾಮಣ್ಣ, ನಿನಗೆ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದು ವಿಷಯ ನಿಂಗೆ ಇದ್ದೇ ಇರುತ್ತೆ.
1: ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
3: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ನ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
1: ತಮಾಷೆ ಮಾಡಬೇಡ.
3: ಹಾಗಾದ್ರೆ ನಾನು ಕೀಟ್ಲೇನು ಮಾಡಬಾರ್ದು, ಹಾಸ್ಯನೂ ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೆ ಹೇಳಪ್ಪ.
5: ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್, ಕೇಳಿ, ನಿಮಗೇನ್ ಅನುಮಾನ?
1: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ 1 ಒತ್ತಿ, ಅದಕ್ಕಾಗಿ 2 ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
4: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ್ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನೂ ಇರ್ಬೋದು.
2: ಸ್ವಲ್ಪ ಸಮಾಧಾನ. ನಮ್ ತರನೇ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ, ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡ್ತಾರೆ.
3: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
5: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
2: ಹೌದು, ಇದು ಒಳ್ಳೆ ಉಪಾಯ, ಕರೆ ಮಾಡಿ. ಹಾಗಿದ್ರೆ
1: ನಾನಾ
3: ಮತ್ತಿನ್ಯಾರು ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳೋ.
1: ಅಕ್ಕ, ನೀವು ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ.
2: ರಮಣ, ಯಾಕೆ ಇಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
4: ನಾನಾ? ಆದ್ರೆ ನಾನ್ ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
3: ಲಕ್ಷ್ಮೀ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸೋ ಹಾಗೆ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
2: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದ್ರ ಬಳಕೆ ಆಗುತ್ತೆ.
5: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
1: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು.
4: ನನ್ನ ಮಗಳು ಕೂಡ ಇದನ್ನ ಇಷ್ಟಪಡದೇ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕಾಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
2: ನೀವ್ ಹೇಳೋದು ಸರಿ, ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
5: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
4: ನೋಡ್ರಪ್ಪ, ಎಂತ ಕಾಲ ಬಂತು, ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
5: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗು ಒಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದಾರೆ, ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ, ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ, ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡು ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ, ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಟ ಮಟ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊ ಬರ್ತಾರೆ. ಆಗ ರಾಜ ಇದ್ದವನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೆ ಓಡ್ತಿದ್ಯಾ ಅಂತ ಕೇಳಿದಾಗ, ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೇ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ, ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೇ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ. ಸರಿಯಾಗಿ ಹೇಳು, ಎಷ್ಟು ನಾಣ್ಯಗಳಿವೆ ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೆ ಇಲ್ಲ. ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000? ಇಲ್ಲ ಮಹಾರಾಜ್ರೇ. 100? ಇಲ್ಲ ಮಹಾರಾಜ್ರೇ. ಮತ್ತೆ ಹೀಗೆ ಹುಚ್ಚಾಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ, ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೇ ಅಂತ ಉತ್ತರಿಸಿದಾಗ, ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳ್ದಾಗ, ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ ಮಲ್ಲಪ್ಪ. ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನ್ಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾ ನಿನಗೆ 5000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತಹ ಮಲ್ಲಪ್ಪ, ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಸ್ಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೆ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ, ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆಯನ್ನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೇ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ, ಈಗ ನನಗೆ ಮದುವೆ ಆಗಿದೆ, ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೊ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡ್ಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ ಬಹಳ ಒಳ್ಳೆದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತಿನ ವ್ಯಕ್ತಿಯಾಗಿದ್ಯಾ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
2: ಓ, ಒಳ್ಳೇದು ಲಕ್ಷ್ಮಿ. ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
5: ಹೌದಾ, ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
1: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ. ನಿನ್ ಮಾತನ್ ಕೇಳಿದ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
7: ನನ್ ಸೊಸೆಗೆ ಬೇಜಾರಾಗತ್ತೆ,
1: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಲ್ರೇನ್ರಪ್ಪ?
2: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚ್ಕೊಳ್ಬೇಕಾಗಿದೆ ಅಷ್ಟೇ.
5: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗೆ ವಾಪಸ್ ಫೋನ್ ಮಾಡ್ತೀನಿ. ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
8: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
9: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಮಾತರೆಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ್ ಬಾರಿ ಸಂತೋಷ ಆಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ

0: ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ ಕೆವೈಸಿ ಅಪ್ಡೇಟ್ ಆಗಿಲ್ಲ, ನಿಮಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದರೆ ಅವರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
1: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
0: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರ್ ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ DED ಶಿಕ್ಷಕರಿಗೆ, BED ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

0: ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನು ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.
1: ನಿಶ್ಚಿಂತನಾಗಬೇಕಂತೀ

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ ಇದು. ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ. ಹುಯಿ

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ ನಮಸ್ಕಾರ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತಾ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

0: ಇದುವರೆಗೆ ಸಂಹಿತಾ ಎಸ್ ಮೈಸೂರಿ ಇವರು ಹಾಡಿರುವ ಕೆಲವು ಸುಗಮ ಸಂಗೀತ ಗೀತೆಗಳನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
0: ನಲ್ಮೆಯ ಕೆಳಗು ಮಿತ್ರರಿಗೆ ಆತ್ಮೀಯ ನಮಸ್ಕಾರ. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ.

0: ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ಹಬ್ಬ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ಕಾರ್ಯಕ್ರಮಗಳು ನಡೀತಾ ಇದೆ. ಇಂದು ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಕುರಿತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ಓರ್ವ ಸೂಕ್ಷ್ಮ ಸಂವೇದನೆಯುಳ್ಳ ಕನ್ನಡದ ಕತೆಗಾರ, ಅಪರೂಪದ ಒಳನೋಟಗಳುಳ್ಳ ವಿಮರ್ಶಕರೆಂದೇ ಅವರು ಪ್ರಸಿದ್ಧರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಯೋಜಿಸಿದ ಸಮಾವೇಶದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸಿದವರು. ಅವರೊಂದಿಗೆ ಈಗ ನಾವು ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಎಲ್ಲ ಕನ್ನಡ ಕೇಳುಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.
0: ಸರಿಗ, ಮೊದಲನೇದಾಗಿ ಕನ್ನಡದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಮಾತನಾಡುವುದಾದ್ರೆ.
1: ಈ ಸಂದರ್ಭದಲ್ಲಿ ಕನ್ನಡದ ಸ್ಥಿತಿಗತಿ ಎಲ್ಲಾ ಕಾಲದಲ್ಲಿ ಇದ್ದ ಹಾಗೆ ಇದೆ. ಸುಮಾರು 2000 ವರ್ಷಗಳ ನಮ್ಮ ಕನ್ನಡ ಇತಿಹಾಸವನ್ನು ಗಮನಿಸಿದರೆ ಅದು ಅನೇಕ ಬಿಕ್ಕಟ್ಟುಗಳನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಬಂದಿರುವಂಥದ್ದು.
0: ಹೌದು,
1: ಎದುರಿಸಿ ಅದು ಸದೃಢವಾಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಕವಿರಾಜ ಮಾರ್ಗ ಕೃತಿ ಬಂದ ಮೇಲೆ ಚಂಪು ಅನ್ನುವಂಥ ಒಂದು ಸಾಹಿತ್ಯ ಹುಟ್ಟುಕೊಳ್ತು, ಆಮೇಲೆ ವಚನ ಅನ್ನುವಂಥ ಸಾಹಿತ್ಯ ಹುಟ್ಟುಕೊಳ್ತು, ಕೀರ್ತನ ಸಾಹಿತ್ಯ ಹುಟ್ಟುಕೊಳ್ತು, ಷಟ್ಪದಿ ಸಾಹಿತ್ಯ ಹುಟ್ಟುಕೊಳ್ತು, ರಗಳೇ ಸಾಹಿತ್ಯ ಹುಟ್ಟುಕೊಳ್ತು, ಸ್ವರವಚನ ಹುಟ್ಟುಕೊಳ್ತು, ತತ್ವಪದಗಳು ಹುಟ್ಟುಕೊಳ್ತು, ನಾಟಕ ಸಾಹಿತ್ಯ ಹುಟ್ಟುಕೊಳ್ತು. ಆಮೇಲೆ ಹೊಸಗನ್ನಡದ ಸಂದರ್ಭದಲ್ಲಿ ಒಂದು ದೊಡ್ಡ ಚಳುವಳಿ ರೀತಿಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಇವತ್ತಿಗೂ ಕೂಡ ಸಾಹಿತ್ಯ ಸೃಷ್ಟಿಯಾಗ್ತಾ ಇದೆ, ಜನರು ಅದನ್ನು ಓದ್ತಾ ಇದ್ದಾರೆ. ಇದು ಒಂದು ಆಶಾದಾಯಕ ಬೆಳವಣಿಗೆ. ಇದು ಸಮಸ್ಯೆ ಏನು ಈ ಸಂದರ್ಭದಲ್ಲಿ ಅಂದರೆ, ಕನ್ನಡ ಭಾಷೆ ಅದು ಒಂದು ಶಿಕ್ಷಣದ ಭಾಷೆಯಾಗಿ ರೂಪುಗೊಳ್ಳದೇ ಇರುವಂಥದ್ದು. ಅದು ಶಿಕ್ಷಣದ ಭಾಷೆ ಆಗದೇ ಹೋದಾಗ ಅದು ತುಂಬಾ ಆತಂಕವನ್ನು ಎದುರಿಸಬೇಕಾಗತ್ತೆ. ಈಗ ಕರ್ನಾಟಕವನ್ನು ಗಮನಿಸಿದರೆ ಇಲ್ಲಿ ಯಥೇಚ್ಛವಾಗಿ ಇಂಗ್ಲಿಷ್ ಶಾಲೆಗಳು ಬೆಳೀತಾ ಇದೆ. ಕನ್ನಡಿಗರು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಕಲಿಬಾರದು ಅಂತ ಯಾರೂ ಹೇಳೋದಿಲ್ಲ. ಆದರೆ ಕಲಿಸುವ ವಿಧಾನ ತುಂಬಾ ಏಕಮುಖವಾಗಿರುವಂಥದ್ದು. ಅಂದ್ರೆ ಇಂಗ್ಲಿಷ್ ಶಾಲೆಗಳಿಗೆ 1 ಲಕ್ಷ ಶುಲ್ಕ ತಗೊಳ್ಳೋದು, 2 ಲಕ್ಷ ಶುಲ್ಕ ತಗೊಳ್ಳೋದು, ಮಕ್ಕಳನ್ನು ತುಂಬಾ ಒತ್ತಡದಲ್ಲಿಡುವಂಥದ್ದು, ಅವರ ಸಹಜತೆಯನ್ನು ನಾಶ ಮಾಡುವಂಥದ್ದು, ಒಂದು ರೀತಿಯ ಒತ್ತಡದಲ್ಲಿ ಮಕ್ಕಳನ್ನು ಬೆಳೆಸ್ತಾ ಹೋಗುವಂಥದ್ದು. ಇದರಿಂದ ಮಕ್ಕಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗುತ್ತಾ ಹೋಗ್ತಾರೆ. ಮತ್ತು ಅವರು ಒಂದು ಸಮಾಜದ ನಡುವಿನ, ಪರಿಸರದ ನಡುವಿನ, ಕುಟುಂಬದ ನಡುವಿನ ಸಂಪರ್ಕವನ್ನು ಕಳ್ಕೊಳ್ತಾ ಹೋಗ್ತಾರೆ. ಇದು ನಮ್ಮ ಅಧ್ಯಯನದಲ್ಲಿ ಮತ್ತು ವಿಸ್ತಾರವಾಗಿ ಇಂಗ್ಲಿಷ್ ಶಾಲೆಗಳನ್ನು ಅಧ್ಯಯನ ಮಾಡಿದವರು ಕೊಡುವಂಥ ಒಂದು ವರದಿ ಇದು. ಇದು ನಮ್ಮ ಬಹಳ ದೊಡ್ಡ ಸಮಸ್ಯೆ. ಇದು ಅಂದರೆ ಇಂಗ್ಲಿಷ್ ಶಾಲೆಗಳು ಬಲಗೊಳ್ತಾ ಇರುವಂಥದ್ದು, ಇಂಗ್ಲಿಷ್ ಶಾಲೆಗಳು ಬಲಗೊಂಡು ಅವು ಸ್ವಾಯತ್ತತೆಯನ್ನು ಪಡ್ಕೊಳ್ತಾ ಇರುವಂಥದ್ದು, ಆ ಸ್ವಾಯತ್ತತೆಯನ್ನು ಪಡೆದುಕೊಂಡು ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಂಥದ್ದು, ಇದು ಈಗಿನ ಬಹಳ ದೊಡ್ಡ ಸಮಸ್ಯೆ. ಮತ್ತು ಇದನ್ನು ಸಮಾಜೀಕರಣಗೊಳಿಸಿರುವಂಥದ್ದು. ಈ ಸಮಾಜೀಕರಣಗೊಳಿಸೋದು ಅಂತಂದರೆ ಎಲ್ಲರೂ ಇದೇ ಶಾಲೆಗೆ ಬಂದರೆ ಮಾತ್ರ ನಿಮಗೆ ಭವಿಷ್ಯ ಇದೆ, ಈ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ನೀವು ಜಾಣರಾಗ್ಲಿಕ್ಕೆ ಸಾಧ್ಯ ಇದೆ, ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾನಸಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಇದು ಈ ಸಂದರ್ಭದ ಬಹಳ ದೊಡ್ಡ ಸಮಸ್ಯೆ ಇದು. ಮತ್ತು ಜಾಗತೀಕರಣದ ನಂತರ ನಾವೇನು ಮಾಡಿದ್ದೇವೆ ಅಂತಂದರೆ ಅನೇಕ ವಿದೇಶಿ ಕಂಪನಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಿದ್ದೇವೆ.
0: ಹೌದು,
1: ಆ ಎಲ್ಲ ವಿದೇಶಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಬೇಕಾದ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಶಾಲೆ ಕಾಲೇಜುಗಳಲ್ಲಿ ರೂಪಿಸ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ. ಬಟ್ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಸಮಾಜವನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಒಂದು ಕುಟುಂಬದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಬದುಕುವಂಥದ್ದು ಹೇಗೆ, ಉತ್ತಮ ನಾಗರಿಕರಾಗುವಂಥದ್ದು ಹೇಗೆ, ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಶೈಕ್ಷಣಿಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡದೇ ಇರುವಂಥದ್ದು ಬಹಳ ದೊಡ್ಡ ಸಮಸ್ಯೆ. ಹೀಗಾಗಿ ಕನ್ನಡ ಭಾಷೆ ಈ ಎಲ್ಲ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ಕುರಿತು ನಾವು ಗಂಭೀರವಾಗಿ ಯೋಚನೆ ಮಾಡುವುದರ ಮೂಲಕ ಕನ್ನಡ ಭಾಷೆಯನ್ನು ನಾವು ಬೇರೆ ರೀತಿಯಲ್ಲಿ ಕಟ್ಟಿಕೊಳ್ಬೇಕಾದ, ರೂಪಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಮತ್ತು ನಮ್ಮದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಭಾಷೆ ಅಂದರೆ ಮಾಧ್ಯಮ ಅಂತ ತಿಳ್ಕೊಂಡಿದ್ದೇವೆ ನಾವು. ಮಾಧ್ಯಮ ಮಾತ್ರ ಅಲ್ಲ, ಅದು ಭಾಷೆ ಅಂದರೆ ಒಂದು ಜನಾಂಗ, ಭಾಷೆ ಅಂದರೆ ಒಂದು ಭೌಗೋಳಿಕ ಪರಿಸರ, ಒಂದು ಭಾಷೆ ಅಂದರೆ ಸಂಪನ್ಮೂಲ, ಒಂದು ಭಾಷೆ ಅಂದರೆ ಸಂಸ್ಕೃತಿ, ಒಂದು ಭಾಷೆ ಅಂದರೆ ಆ ಭಾಷೆ ಸೃಷ್ಟಿ ಮಾಡಿದ ವೈವಿಧ್ಯಮಯ ಚಿಂತನೆ. ಒಂದು ಭಾಷೆಯನ್ನು ಕುರಿತು ನೀವು ಯೋಚನೆ ಮಾಡ್ತೀರಿ ಅಂದರೆ ಈ ಎಲ್ಲ ಅಂಶಗಳನ್ನು ಕುರಿತು ನೀವು ಯೋಚನೆ ಮಾಡ್ತಾ ಇರ್ತೀರಿ. ನಮ್ಮ ಸಮಸ್ಯೆ ಏನಿದೆ ಅಂದರೆ ಭಾಷೆ ಕೇವಲ ಮಾಧ್ಯಮ ಅನ್ಕೊಂಡು ಅದನ್ನ ಮಾಧ್ಯಮ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಭಾಷೆಯ ಒಳಗಡೆರುವಂತ ಈ ಜನಾಂಗ, ಈ ಭೌಗೋಳಿಕ ಪರಿಸರ, ಈ ಸಂಪನ್ಮೂಲ, ಈ ಸಂಸ್ಕೃತಿಯನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ.
0: ಹೌದು,
1: ಒಂದು ಮಾಧ್ಯಮ ಮಾಡುವುದರ ಜೊತೆಗೆ ಈ ಎಲ್ಲಾ ಅಂಶಗಳನ್ನು ಕೂಡ ನಾವು ಇವತ್ತ ಯೋಚನೆ ಮಾಡಬೇಕಾಗಿದೆ. ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕ ಏನೊಂದು ದೊಡ್ಡ ಪರಂಪರೆಯನ್ನ ತನ್ನ ಒಡಲೊಳಗಡೆ ಇಟ್ಕೊಂಡಿದೆ, ಅದು ಇನ್ನಷ್ಟು ಸಾಕಾರಗೊಳ್ಳಲಿಕ್ಕೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ.
0: ಈಗ ಈ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಸಮಾಜದಲ್ಲಿ ಒಂದು ಬೇರೆಯಾದಂತಹ ಧೋರಣೆ ಇದೆ, ಅಂತಹ ಮನಸ್ಥಿತಿಯನ್ನ ಹೋಗಲಾಡಿಸುವ ಬಗ್ಗೆ ನೀವು ವಿದ್ಯಾರ್ಥಿ ಸಮೂಹಕ್ಕೆ ಏನ್ ಹೇಳ್ತೀರಿ?
1: ವಿದ್ಯಾರ್ಥಿಗಳದ್ದು ಇದರಲ್ಲಿ ಏನ್ ತಪ್ಪಿಲ್ಲ, ಯಾಕಂದ್ರೆ ಪಾಪ ಅವರು ಕಲೀಲಿಕ್ಕೆ ಶಾಲೆಗೆ ಬರ್ತಾರೆ, ಕಾಲೇಜಿಗೆ ಬರ್ತಾರೆ. ಬಟ್ ವಿದ್ಯಾರ್ಥಿಗಳನ್ನು ರೂಪಿಸಬೇಕಾಗಿರ್ತಕ್ಕಂತಹ ಒಂದು ವರ್ಗ ಇದೆ ಅಲ್ವಾ, ಅವರು ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಸಂಸ್ಥೆಗಳು ಹೇಗೆ ರೂಪಿಸ್ತವೆ, ಅಧ್ಯಾಪಕರು ಹೇಗೆ ರೂಪಿಸ್ತಾರೆ, ಸಮಾಜದ ಹಿರಿಯರು ಹೇಗೆ ರೂಪಿಸ್ತಾರೆ, ಆಡಳಿತ ಹೇಗೆ ರೂಪಿಸುತ್ತೆ, ಅವ್ರು ಹಾಗೆ ರೂಪುಗೊಳ್ತಾ ಹೋಗ್ತಾರೆ. ಬಹಳ ಸರಳವಾಗಿ ಕರ್ನಾಟಕದಲ್ಲಿ ಎಲ್ಲರಿಗೂ ಸಮಾನವಾಗಿ, ಸರಳವಾಗಿ, ಸುಲಭವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ನಾವೊಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ವಿದ್ಯಾರ್ಥಿಗಳು ತಮಗೆ ತಾವೇ ಬಲಗೊಳ್ತಾ ಹೋಗ್ತಾರೆ. ನಾವು ವಿದ್ಯಾರ್ಥಿಗಳನ್ನು ಒಡೆದು ಬಿಟ್ಟಿದ್ದೇವೆ. ನಾವು ಇಂಗ್ಲಿಷ್ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳು ಅಂತ.
0: ಹೌದು,
1: ಇಂಗ್ಲಿಷ್ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇದೆ, ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನ್ಯತೆ ಇಲ್ಲ. ಈಗ ನಾವು ಜಾತಿ ಅಸಮಾನತೆ ಕಾಣ್ತಾ ಇದ್ದೆವು, ಧರ್ಮದ ಅಸಮಾನತೆ ಕಾಣ್ತಾ ಇದ್ದೆವು, ವರ್ಗದ ಅಸಮಾನತೆ ಕಾಣ್ತಾ ಇದ್ದೆವು. ಬಟ್ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಅಸಮಾನತೆ ಸೃಷ್ಟಿಯಾಗುತ್ತೆ. ಇಂಗ್ಲಿಷ್ ಓದುವವರದೊಂದು ವರ್ಗ, ಕನ್ನಡ ಓದುವವರದೊಂದು ವರ್ಗ. ಹೀಗಾಗಿ ವಿದ್ಯಾರ್ಥಿಗಳನ್ನ ರೂಪಿಸಬೇಕಾದವರು ವಿದ್ಯಾರ್ಥಿಗಳಿಗೆ ಒಂದು ಸಮಾನವಾದ ಶಿಕ್ಷಣ ಕೊಡುವ ಕಡೆ ನಾವು ಗಮನ ಕೊಡಬೇಕು. ನಾವು ಆ ನಿಟ್ಟಿನಲ್ಲಿ ಶಾಲೆಗಳನ್ನ, ಕಾಲೇಜುಗಳನ್ನ ರೂಪಿಸ್ಬೇಕು. ನಾವು ಅಲ್ಲಿ ಬಡವರು ಶ್ರೀಮಂತರು ಅನ್ನುವಂಥ ವ್ಯತ್ಯಾಸ ಇರಲಾರದೆ ಎಲ್ಲರೂ ಒಂದೆಡೆ ಕುಳಿತು ಓದುವಂತಹ, ಜ್ಞಾನವನ್ನು ಹಂಚಿಕೊಳ್ಳುವಂತಹ ವಾತಾವರಣ ಸೃಷ್ಟಿ ಮಾಡಿದರೆ ಖಂಡಿತ ವಿದ್ಯಾರ್ಥಿಗಳು ಯಾವ ನೆಲದಲ್ಲಿ ಹುಟ್ಟಿರ್ತಾರೆ ಆ ನೆಲದ ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಬೆಳೆಸ್ಕೋತಾರೆ ಮತ್ತು ಅದನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಪಠ್ಯದಲ್ಲಿ ಕೊಡಬೇಕು. ನಾವು ನಮ್ಮ ಸಮಸ್ಯೆ ಏನಿದೆ ಅಂದರೆ ಕರ್ನಾಟಕದಲ್ಲಿ ಬಹಳ ಅತ್ಯುತ್ತಮವಾದ ಪಠ್ಯಗಳನ್ನು ರೂಪಿಸಿ ನಾವು ಮಕ್ಕಳಿಗೆ ಕೊಡದೇ ಇರುವಂಥದ್ದು. ಅದು ಮುಖ್ಯವಾಗಿ ಮಾನವಿಕಗಳಿಗೆ ಸಂಬಂಧಿಸಿದ ಹಾಗೆ ಅಂದರೆ ಸಮಾಜ ಶಿಕ್ಷಣ, ಕನ್ನಡ ಶಿಕ್ಷಣ, ಸಾಹಿತ್ಯ ಶಿಕ್ಷಣ, ಭಾಷೆ ಶಿಕ್ಷಣದಲ್ಲಿ, ಇತಿಹಾಸ ಶಿಕ್ಷಣದಲ್ಲಿ ಬರ್ತಾ ಇರುವಂತಹ ಪಠ್ಯಗಳನ್ನು ನೋಡಿದರೆ ಅವಷ್ಟು ಗುಣಮಟ್ಟದಿಂದ ಕೂಡಿಲ್ಲ. ಅವು ನಿಜವಾಗಲೂ ಮಕ್ಕಳ ಬೌದ್ಧಿಕ ಮಟ್ಟವನ್ನು ಹೆಚ್ಚು ಮಾಡುವಂತ, ಅವರೊಳಗಡೆ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಪರಿಸರದ ಬಗ್ಗೆ, ಕನ್ನಡ ಚರಿತ್ರೆಯ ಬಗ್ಗೆ, ಕನ್ನಡ ಸಂಪನ್ಮೂಲದ ಬಗ್ಗೆ ಒಂದು ದೊಡ್ಡ ಗೌರವವನ್ನು ಬೆಳೆಸುವಂತ, ಜ್ಞಾನವನ್ನು ಬೆಳೆಸುವಂತ, ಅವರೊಳಗಡೆ ಜಾಗೃತಿ ಮೂಡಿಸುವಂತ ಪಠ್ಯಗಳಿಲ್ಲ. ಅದರಲ್ಲಿ ನಾವು ಅನೇಕ ಬಗೆಯ ರಾಜಕೀಯ ಒತ್ತಾಸೆಗಳಿಂದ ಗೊಂದಲವನ್ನುಂಟು ಮಾಡಿ ವಿದ್ಯಾರ್ಥಿಗಳನ್ನು ಕೂಡ ಗೊಂದಲದಲ್ಲಿ ಮುಳುಗಿಸ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲ ಸೇರಿ ವಿದ್ಯಾರ್ಥಿಗಳನ್ನ ಈ ನಿಟ್ಟಿನಲ್ಲಿ ಬಲಗೊಳಿಸುವ ಪ್ರಯತ್ನ ಮಾಡಬೇಕು.
0: ಈಗ ಆಡಳಿತ ಭಾಷೆ ಮತ್ತು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ, ಇದರ ಬಗ್ಗೆ ತಮ್ಮ ವಿಮರ್ಶೆ ಏನು?
1: ಇದಕ್ಕೆ ಅನೇಕ ಕಾರಣಗಳಿದೆ. ಮೊದಲ ಕಾರಣ ಏನು ಅಂತಂದ್ರೆ ನಮ್ಮ ಭಾರತದ ಆರ್ಥಿಕತೆಯನ್ನ ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಆರ್ಥಿಕ ಯೋಜನೆಗಳನ್ನು ರೂಪಿಸ್ತಾ ಇರತಕ್ಕಂಥವ್ರು ಯಾರು, ಒಂದು ಆದಾಯವನ್ನು ಹೆಚ್ಚು ಮಾಡಿ ಜನರ ತಲೆವರಮಾನವನ್ನು ಹೆಚ್ಚು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಯೋಚನೆ ಮಾಡಿದರೆ ಎಲ್ಲ ವಿದೇಶಿ ಕಂಪನಿಗಳು ಅಥವಾ ಭಾರತದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳು ಅವು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥವು. ನಿಜವಾಗಲೂ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥವ್ರು ಬಲಗೊಳಿಸ್ತಕ್ಕಂಥವ್ರು ಜನಗಳು. ಯಾಕಂದರೆ ಜನಗಳು ದುಡಿತಾರೆ, ಆದಾಯ ಗಳಿಸ್ತಾರೆ, ಅವರು ತೆರಿಗೆ ಕಟ್ತಾರೆ, ಅದರಿಂದ ಆರ್ಥಿಕ ಸಂಪನ್ಮೂಲ ಬೆಳೀತಾ ಹೋಗುತ್ತೆ. ಆದರೆ ಆ ಕಡೆ ನಾವು ಗಮನ ಕೊಡೋದಿಲ್ಲ. ನಾವು ಜನಸಾಮಾನ್ಯರು ರೂಪಿಸುವಂಥ ಒಂದು ಆರ್ಥಿಕತೆಯ ಕಡೆ ಯಾವತ್ತೂ ನಾವು ಗಮನನೇ ಕೊಟ್ಟಿಲ್ಲ. ನಾವು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಇವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆರ್ಥಿಕತೆಯನ್ನು ರೂಪಿಸ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಈ ಆರ್ಥಿಕತೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥವ್ರು ಈ ಸಾಂಸ್ಕೃತಿಕ ಪರಿಸರದ ಮೇಲೆ, ಸಾಂಸ್ಕೃತಿಕ ಸಮಾಜದ ಮೇಲೆ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಆಡಳಿತದಲ್ಲಿ ಒಂದು ಪ್ರಾದೇಶಿಕ ಭಾಷೆ ಮಾನ್ಯತೆ ಪಡೆಯೋದನ್ನು ಒಪ್ಪೋದಿಲ್ಲ ಅವರು. ಹಾಗೆ ಒಂದು ಆರ್ಥಿಕತೆಯನ್ನು ರೂಪಿಸ್ತಕ್ಕಂಥ ಜನಗಳು ಏನು ಮಾಡ್ತಾರೆ ಅಂದರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಹೋಗ್ತಾರೆ, ಶಾಲೆಗಳನ್ನು ಕಟ್ತಾ ಹೋಗ್ತಾರೆ, ಕಾಲೇಜುಗಳನ್ನು ಕಟ್ತಾ ಹೋಗ್ತಾರೆ, ಉನ್ನತ ಶಿಕ್ಷಣವನ್ನು ಕಟ್ತಾ ಹೋಗ್ತಾರೆ. ಆ ಕಟ್ತಾ ಹೋಗ್ತಕ್ಕಂಥವರೆಲ್ಲ ಪ್ರಾದೇಶಿಕ ಭಾಷೆಗೆ ಒಂದು ಸ್ಥಾನವೇ ಕೊಡೋದಿಲ್ಲ ಅವರು. ಅವಾಗ ಏನಾಗುತ್ತೆ ಅಂತಂದ್ರೆ ಪ್ರಾದೇಶಿಕ ಭಾಷೆಗೆ ಒಂದು ಮಾನ್ಯತೆನೇ ಬರೋದಿಲ್ಲ. ಮತ್ತೆ ಯಾರು ಈ ಆರ್ಥಿಕತೆಯನ್ನು ರೂಪಿಸ್ತಾರೆ ಅವರೇ ರಾಜಕಾರಣದ ವಾರಸುದಾರರಾಗ್ತಾರೆ, ನಮ್ಮಲ್ಲಿ ಆಡಳಿತದ ಭಾಗ ಆಗ್ತಾರೆ ಅವರು. ಹೀಗಾಗಿ ಒಂದು ಪ್ರಾದೇಶಿಕ ಭಾಷೆಗೆ ಏನು ಸ್ಥಾನಮಾನ ಸಿಗಬೇಕು, ಏನು ಮಾನ್ಯತೆ ಸಿಗಬೇಕು, ಅದು ಸಿಗೋದೇ ಇಲ್ಲ. ಯಾಕಂದ್ರೆ ಒಂದು ಆರ್ಥಿಕತೆಯನ್ನ ರೂಪಿಸ್ತಕ್ಕಂಥವರು ಇದೇ ವರ್ಗ, ಅದೇ ವರ್ಗ ಏನ್ ಮಾಡ್ತಾ ಇದೆ ಅಂದ್ರೆ ಆಡಳಿತವನ್ನು ರೂಪಿಸ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಜನಸಾಮಾನ್ಯರು ಮಾತಾಡತಕ್ಕಂಥ, ಜನಸಾಮಾನ್ಯರು ಯೋಚನೆ ಮಾಡತಕ್ಕಂಥ, ಜನಸಾಮಾನ್ಯರು ಸೃಷ್ಟಿಸತಕ್ಕಂಥ ಒಂದು ಸೃಜನಶೀಲತೆ ಏನಿದೆ, ಜ್ಞಾನ ಏನಿದೆ, ಅದು ಇಲ್ಲಿ ಅವಕಾಶಕ್ಕೆ ಆಸ್ಪದವೇ ಇಲ್ಲದ ಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ಮೊದಲು ಬದಲಾಗಬೇಕಾದೇನಂತಂದ್ರೆ ಏನು ಆರ್ಥಿಕತೆಯನ್ನು ರೂಪಿಸ್ತಾ ಇರತಕ್ಕಂಥ ಒಂದು ವರ್ಗ ಇದೆ, ಆ ವರ್ಗ ಏನೊಂದು ಆಡಳಿತದಲ್ಲಿ ಬರ್ತಾ ಇದೆ, ಇದರ ಸ್ವರೂಪ ಬದಲಾಗಬೇಕಾಗಿದೆ. ನಿಜವಾಗಲೂ ಯಾರು ಜನಸಾಮಾನ್ಯರಿದ್ದಾರೆ, ಅತ್ಯಂತ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರು ಆಡಳಿತದ ಭಾಗ ಆಗಬೇಕಾಗಿದೆ, ಅವರು ಆರ್ಥಿಕತೆಯ ಭಾಗ ಆಗಬೇಕಾಗಿದೆ. ಇದು ನಮ್ಮ ಎಲ್ಲ ಸುಧಾರಣಾವಾದಿಗಳ ಬಹುದೊಡ್ಡ ಕನಸು, ಮುಖ್ಯವಾಗಿ ಗಾಂಧೀಜಿಯ ಬಹುದೊಡ್ಡ ಕನಸು. ಇದನ್ನೇ ನಾವು ಗ್ರಾಮಗಳ ಪುನರುತ್ಥಾನ, ಗ್ರಾಮಗಳ ವಿಕೇಂದ್ರೀಕರಣ, ಗ್ರಾಮಗಳ ಕೌಶಲ್ಯ ಅಭಿವೃದ್ಧಿ, ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಈ ಹಿನ್ನೆಲೆಯಲ್ಲಿ ನೀವು ಆಡಳಿತವನ್ನು ರೂಪಿಸಿದರೆ, ಆರ್ಥಿಕತೆಯನ್ನು ರೂಪಿಸಿದರೆ, ಬಹುಶಃ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬಹುದು ಮತ್ತು ಕನ್ನಡ ಮಾತಾಡುವವರಿಗೆ ಒಂದು ಮರ್ಯಾದೆ ಗೌರವ ಬರಬಹುದು.
0: ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಯಲ್ಲಿ ಕನ್ನಡ ಅಂದ್ರೆ ಇಂತಹ ಸಮಗ್ರ ವಿಚಾರಗಳನ್ನ ಕನ್ನಡ ಭಾಷೆಯಲ್ಲಿ ತಲುಪಿಸುವ ಬಗ್ಗೆ ಮಾತನಾಡಬಹುದು.
1: ಈಗ ನಿಮ್ಗೆಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ನಮ್ಮಲ್ಲಿ ಹೆಚ್ಚು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಹತ್ತಿರ ಆಗ್ತಾ ಹೋಗಿರುವಂಥದ್ದು 18ನೇ ಶತಮಾನದಿಂದ. ಆ ಪೂರ್ವದಲ್ಲಿ ವಿಜ್ಞಾನವೂ ಇರಲಿಲ್ಲ, ತಂತ್ರಜ್ಞಾನವೂ ಇಲ್ಲ, ಇದ್ರೂ ಕೂಡ ಅದು ಬೇರೆ ಸ್ವರೂಪದಲ್ಲಿತ್ತು. ಅಂದ್ರೆ ಒಂದು ಪ್ರಾದೇಶಿಕ ಭಾಷೆಯ ಮೇಲೆ ಸವಾರಿ ಮಾಡುವಷ್ಟೇನು ಅದು ಬಲಾಢ್ಯವಾಗಿರಲಿಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ ಅದು ತಂತ್ರಜ್ಞಾನ ಮತ್ತು ವಿಜ್ಞಾನ ಅನ್ನುವಂಥದ್ದು ಬಹಳ ಪ್ರಬಲವಾಗಿ ನಮ್ಮ ಜನಜೀವನವನ್ನು ರೂಪಿಸ್ತಾ ಇರತಕ್ಕಂಥದ್ದು. ಬಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇಂಥದ್ದೇ ಭಾಷೆ ಅಂತಿಲ್ಲ. ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಈ ಜ್ಞಾನ ಶಾಖೆಗಳು ಇದೇ ಭಾಷೆಯನ್ನು ಬಳಸಬೇಕಂತೇನು ಹೇಳೋದಿಲ್ಲ. ಅವು ನಾವು ಯಾವ ಭಾಷೆಯಲ್ಲಿ ಅವುಗಳನ್ನು ರೂಪಿಸ್ತಾ ಹೋಗ್ತವೋ ಆ ಭಾಷೆಯಲ್ಲಿ ಏನಾಗ್ತವೆ, ರಚನೆ ಆಗ್ತಾ ಹೋಗ್ತವೆ. ಸಮಸ್ಯೆ ಏನು ಅಂದ್ರೆ ಈ ವಿಜ್ಞಾನ ಅನ್ನೋದು ಮತ್ತು ತಂತ್ರಜ್ಞಾನ ಅನ್ನೋದು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಜ್ಞಾನ ಶಾಖೆಗಳು. ಈಗ ಇಂಗ್ಲೆಂಡಿಂದ ಬಂದಿದೆ, ಅಮೆರಿಕದಿಂದ ಬಂದಿದೆ, ಜಪಾನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ, ಕೊರಿಯಾದಿಂದ ಬಂದಿದೆ. ಹೀಗಾಗಿ ಅವು ಏನಾಗಿದ್ದಾವೆ ಅಂದ್ರೆ ಆ ಭಾಷೆಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾವೆ, ಅದು ಅನಿವಾರ್ಯ ಕೂಡ ನಮಗೆ. ಆದ್ರೆ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಆ ಭಾಷೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಆ ಜ್ಞಾನವನ್ನ ಬಹಳ ಸಮರ್ಥವಾಗಿ ಕನ್ನಡ ಭಾಷೆಗೆ ನಾವು ತಂದುಕೊಳ್ಬೇಕಾಗಿದೆ. ಕನ್ನಡ ಭಾಷೆಗೆ ತಂದುಕೊಂಡು ಅದನ್ನ ಕನ್ನಡಿಗರಿಗೆ ತಲುಪಿಸಬೇಕಾಗಿದೆ. ಹಾಗೆ ತಲುಪಿಸಿದಾಗ ಏನಾಗುತ್ತೆ ಅಂದ್ರೆ ಕನ್ನಡಿಗರು ಓ ಈ ತಂತ್ರಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅವರಿಗೆ ಈ ವಿಜ್ಞಾನ ನಮ್ಮದೇ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮತ್ತು ಈ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಆದಷ್ಟು ಕನ್ನಡ ಪರಿಭಾಷೆಯ ಮೂಲಕ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥ ಮಕ್ಕಳಿಗೆ, ಸಾಮಾಜಿಕವಾಗಿ ಶೋಷಣೆ ಅಪಮಾನಕ್ಕೀಡಾಗಿರತಕ್ಕಂಥ ಮಕ್ಕಳಿಗೆ ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ನಮ್ಮ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ, ಹಾಗೆ ಕೊಡೋ ಪ್ರಯತ್ನಗಳು ಜರ್ಮನ್ ದೇಶದಲ್ಲಿ ಆಗಿದೆ, ಜಪಾನ್ ದೇಶದಲ್ಲಿ ಆಗಿದೆ, ದಕ್ಷಿಣ ಕೊರಿಯಾದಲ್ಲಿ ಆಗಿದೆ, ಚೀನಾ ದೇಶದಲ್ಲಿ ಆಗಿದೆ. ಆ ಥರದ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತ ಕನ್ನಡ ಭಾಷೆ, ಕನ್ನಡ ಭಾಷೆಯನ್ನು ಮಾತಾಡತಕ್ಕಂಥವರು ನಾವು ಕೂಡ ತಂತ್ರಜ್ಞಾನದ ಒಂದು ಭಾಗ, ವಿಜ್ಞಾನದ ಒಂದು ಭಾಗ, ಅದೇನು ನಮಗೆ ದೂರ ಇಲ್ಲ ಅಂತ ಅನಿಸುತ್ತೆ. ಆ ಥರದ ಪ್ರಯತ್ನಗಳನ್ನು ನಾವೆಲ್ಲ ಮಾಡಬೇಕು.
0: ಈ ಕನ್ನಡ ಭಾಷೆಯತ್ತ ನಮ್ಮ ಯುವ ಸಮೂಹ ಹೆಚ್ಚು ಒತ್ತು ಕೊಡಬೇಕು ಅಥವಾ ಅದರ ಬಗ್ಗೆ ಒಲವನ್ನ ತೋರ್ಪಡಿಸಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನೆಲ್ಲ ಮಾಡಬಹುದು?
1: ನಾವು ಮೊದಲು ಮಾಡಬೇಕಾದದ್ದೇನು ಅಂತಂದ್ರೆ ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಪ್ರತಿ ಹಳ್ಳಿಗಳಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಶಾಲೆಗಳನ್ನು ನಾವು ರಚನೆ ಮಾಡಬೇಕು. ಎಲ್ಲಾ ಸವಲತ್ತುಗಳು ಅಲ್ಲಿ ಕೊಡಬೇಕು.
0: ಹೌದು,
1: ತಂತ್ರಜ್ಞಾನ, ವಿಜ್ಞಾನ, ಅಂತರ್ಜಾಲ, ಪೀಠೋಪಕರಣಗಳು, ಕಟ್ಟಡಗಳು ಎಲ್ಲವೂ ಕೂಡ ನಾವು ಅವರಿಗೆ ಸಮಗ್ರವಾಗಿ ಒದಗಿಸಬೇಕು ಬಹಳ ಮುಖ್ಯವಾಗಿ. ಮತ್ತು ಅಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅಷ್ಟೇ ಸಮರ್ಥವಾಗಿ ಕಲಿಸ್ಬೇಕು ನಾವು. ಅವಾಗ ಏನಾಗ್ತಾರೆ ಅಂತಂದ್ರೆ ಹಳ್ಳಿಯಲ್ಲಿ ಇರತಕ್ಕಂಥ ಮಕ್ಕಳು ಯಾವುದೋ ಒಂದು ಇಂಗ್ಲಿಷ್ ಶಾಲೆಯನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ, ಹೆಚ್ಚು ಸವಲತ್ತುಗಳಿರತಕ್ಕಂಥ ಶಾಲೆಗಳನ್ನ ಹುಡ್ಕೊಂಡು ಹೋಗೋದು ತಪ್ಪುತ್ತೆ. ಹೀಗಾಗಿ ಪ್ರತಿ ಹಳ್ಳಿಗಳಲ್ಲಿ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಕನ್ನಡ ಶಾಲೆಗಳನ್ನ ಸಮರ್ಥವಾಗಿ ನಾವು ಬಲಾಢ್ಯವಾಗಿ ನಾವು ಕಟ್ಟುತ್ತಾ ಹೋದ್ರೆ, ಮತ್ತು ಅಲ್ಲಿ ಯಾರು ಶಿಕ್ಷಣ ಪರಿಣಿತರಿದ್ದಾರೆ, ಯಾರು ಒಂದು ಶಿಕ್ಷಣವನ್ನು ರೂಪಿಸಬೇಕಂತೇಳಿ ಇಚ್ಛಾಶಕ್ತಿ ಇದೆ ಅಂತವರನ್ನ ಪ್ರತಿ ಶಾಲೆಗೆ ನಿರ್ದೇಶಕರನ್ನಾಗಿಯೋ ಸಲಹೆಗಾರರನ್ನಾಗಿಯೋ ಅಥವಾ ಅಲ್ಲಿ ಅಧ್ಯಾಪಕರನ್ನಾಗಿಯೋ ನೇಮಕ ಮಾಡ್ತಾ ಹೋದಾಗ ಅವರು ಅಲ್ಲಿ ಒಂದು ದೊಡ್ಡ ಶೈಕ್ಷಣಿಕ ಪರಿಸರವನ್ನೇ ರೂಪಿಸಿಬಿಡ್ತಾರೆ. ಈ ತರದ ಪ್ರಯತ್ನಗಳು ಆಗಿದೆ. ಗಾಂಧೀಜಿ ಈ ತರದ ಪ್ರಯತ್ನಗಳು ಮಾಡ್ತಾ ಇದ್ರು ಅವರ ಸಬರಮತಿ ಆಶ್ರಮದಲ್ಲಿ. ರವೀಂದ್ರ ಠಾಗೂರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಕೆಲವರು ಈ ತರದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದರ ಮೂಲಕ ನಾವು ಖಂಡಿತ ಏನೊಂದು ಯುವ ಸಮುದಾಯ ಇದೆ ಅವರನ್ನ ಸೆಳೆಯಬಹುದು. ನಾವು ಈ ಶಾಲೆಯಲ್ಲಿ ಓದಬಹುದು. ಅದು ಕಲಿಕೆ ಅಂದ್ರೆ ಕೇವಲ ಒಂದು ಪಠ್ಯವನ್ನ ದಾಟಿಸೋದಲ್ಲ, ಇಡೀ ಒಂದು ಹಳ್ಳಿಯಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ, ಅದು ಕೋಲಾಟ ಇರಬಹುದು, ಡಪ್ಪಿನಾಟ ಇರಬಹುದು, ಯಕ್ಷಗಾನ ಇರಬಹುದು, ಬಯಲಾಟ ಇರಬಹುದು, ಹಳ್ಳಿ ಹಾಡುಗಳಿರ್ಬೋದು, ಹಳ್ಳಿಯ ಕೌಶಲ್ಯಗಳಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಕಲಿಸ್ತಾ ಹೋಗ್ಬೇಕು. ಹಾಗೆ ಕಲಿಸುವಾಗ ನೀವು ಪ್ರಾದೇಶಿಕ ಭಾಷೆಯನ್ನೇ ಬಳಸ್ಬೇಕು, ನೀವು ಬೇರೆ ಭಾಷೆಯನ್ನ ಅಲ್ಲಿ ಬಳಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದು ನಿಮ್ಮ ಭಾಷೆಯಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗೆ ಒಂದು ಇಂಗ್ಲಿಷ್ ಭಾಷೆಯ ಜ್ಞಾನವನ್ನು, ಕನ್ನಡದ ಭಾಷೆಯ ಜ್ಞಾನವನ್ನು ಈ ಕನ್ನಡ ಶಾಲೆಗಳನ್ನು ಬಲಗೊಳಿಸಿ ಕೊಡ್ತಾ ಹೋದ್ರೆ ಖಂಡಿತ ಯುವ ಸಮುದಾಯ ಏನಾಗುತ್ತೆ ಅಂದರೆ ಅದು ಕನ್ನಡ ಶಾಲೆಗಳಿಗೆ ಆಕರ್ಷಿತ ಆಗುತ್ತೆ ಮತ್ತು ಕನ್ನಡದ ಬಗ್ಗೆ ಗೌರವ ಪ್ರೀತಿ ಬರುತ್ತೆ.
0: ಕೇಳುಗರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ಮಾತಾಡ್ತಾ ಇದ್ರು. ಒಂದು ವಿರಾಮದ ಬಳಿಕ ಮತ್ತೆ ಮಾತುಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ನೀನಾದ 90.4 FM.

0: ವಿರಾಮದ ಬಳಿಕ ಮತ್ತೊಮ್ಮೆ ಎಲ್ಲ ಕೆಲವರಿಗೂ ಆತ್ಮೀಯವಾದ ನಮಸ್ಕಾರ. ಕನ್ನಡದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಎಸ್ಡಿಎಂ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶೇಖರ ಹಳೆಮನೆಯವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಬೇರೆ ಭಾಷೆಗಳ ಪ್ರಭಾವದಿಂದ ನಮ್ಮ ಕನ್ನಡದ ಬಹಳ ಆಪ್ತ ಒಂದು ಪದಗಳು ಅದು ಮಾರ್ಪಾಡಾಗಿದೆ. ಅವುಗಳ ಮೂಲ ಸತ್ವವನ್ನೇ ಉಳಿಸಿಕೊಂಡು ಅದನ್ನ ಬಳಸುವ ಸಾಧ್ಯತೆ ಬಗ್ಗೆ ಸ್ವಲ್ಪ ಮಾತಾಡಬಹುದು.
1: ಇಲ್ಲ, ಇದು ಏನ್ ಗೊತ್ತಾ, ಯಾವುದೇ ಭಾಷೆ ಯಾವುದೇ ಕಾಲದಲ್ಲಿ ಶುದ್ಧವಾಗಿರಲ್ಲ. ಶುದ್ಧತೆ ಅನ್ನದೇ ಇಲ್ಲ ಭಾಷೆಗೆ. ಅದು ಏನೇನು ಹೊಸ ಹೊಸ ವಿಚಾರಗಳು ಬರುತ್ತೆ, ಹೊಸ ಹೊಸ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಸಂಶೋಧನೆಗಳಾಗುತ್ತೆ, ಪ್ರಯೋಗಗಳಾಗುತ್ತೆ, ಆ ಭಾಷೆಯನ್ನ ತನ್ನ ಭಾಷೆಯ ಜೊತೆಗೆ ಅದೇನ್ ಮಾಡುತ್ತೆ ಅಂದ್ರೆ ಸೇರಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಸೇರಿಸ್ಕೊಳ್ತಾ ಹೋಗುವುದರಿಂದ ಆ ಭಾಷೆಗೆ ನಷ್ಟ ಆಗೋದಿಲ್ಲ, ಆ ಭಾಷೆಯ ಶಬ್ದಕೋಶ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ಸರಳವಾಗಿ ಹೇಳೋದಾದ್ರೆ, ಈಗ ಬಸ್ಸು ಅನ್ನುವಂತ ಒಂದು ಪದ ಇದೆ.
0: ಹೌದು,
1: ಕನ್ನಡದಲ್ಲಿ ಅದು ಪದ ಇರಲಿಲ್ಲ ಮೊದಲು. ಬಸ್ ಬಂದ ಮೇಲೆ ಅದು ಬಸ್ ಆಗಿರೋದು. ಅದು ಆಕ್ಚುಲಿ ಇಂಗ್ಲಿಷ್ ನ ಬಸ್, BUS. ಬಟ್ ನಾವೇನ್ ಮಾಡಿದ್ವಿ, ಬಸ್ ಮಾಡಿದೀವಿ. ಈಗ ರೈಲ್ವೆ ಇರೋದನ್ನ ರೈಲು ಮಾಡಿದೀವಿ.
0: ಹೌದು,
1: ಕಾಲೇಜ್ ಅನ್ನೋದನ್ನ ಕಾಲೇಜು ಮಾಡಿದೀವಿ. ಹೀಗೆ ಈಗ ಫ್ರಿಡ್ಜು, ಟಿವಿ, ಮೊಬೈಲು, ಈ ಪದಗಳು ನಮಗೆಲ್ಲ ಹೊಸದು, ಇವೆಲ್ಲ ಇಂಗ್ಲಿಷ್ ಪದಗಳೇ. ಆದ್ರೆ ಅದನ್ನ ಏನ್ ಮಾಡಿದೀವಿ ಅಂದ್ರೆ, ನಾವು ನಮ್ಮ ವ್ಯವಹಾರಕ್ಕಾಗಿ ನಮ್ಮ ಬದುಕಿಗಾಗಿ ಕನ್ನಡೀಕರಣಗೊಳಿಸಿಕೊಂಡಿದ್ದೇವೆ. ಇದರಿಂದ ಕನ್ನಡ ಏನು ಹಾಳಾಗೋದಿಲ್ಲ, ಕನ್ನಡಕ್ಕಿನ್ನಷ್ಟು ಏನಾಗುತ್ತೆ ಅಂದ್ರೆ ಹೊಸ ಶಬ್ದಗಳು ಸೇರ್ತಾ ಹೋಗುತ್ತೆ. ಹೀಗಾಗಿ ಯಾವುದೇ ಒಂದು ಹೊಸ ಭಾಷೆ, ಹೊಸ ಚಿಂತನೆಗಳು, ಆಲೋಚನೆಗಳು ಒಂದು ಭಾಷೆಯ ಜೊತೆಗೆ ಸೇರಿಕೊಂಡಾಗ ಆ ಭಾಷೆ ಬಲಗೊಳ್ಳುತ್ತೆ ಹೊರತು ಆ ಭಾಷೆ ನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕನ್ನಡ ಭಾಷೆಯೇ ಅತ್ಯುತ್ತಮ ಉದಾಹರಣೆ. ಯಾಕಂದ್ರೆ ಎಲ್ಲಾ ಸವಾಲುಗಳನ್ನು ಎದುರಿಸಿ ಎದುರಿಸಿ ಅದು ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹಿಂಗಾಗಿ ಕನ್ನಡ ಭಾಷೆಗೆ ಜೀರ್ಣಾಗ್ನಿಯ ಗುಣ ಇದೆ.
0: ಹೌದು,
1: ಜೀರ್ಣಾಗ್ನಿಯ ಗುಣ ಯಾವ್ದಕ್ಕಿರುತ್ತೋ ಅದು ಜೀವಂತವಾಗಿರುತ್ತೆ. ನೀವು ತಿಂದು ದರಗೋದೇ ಇಲ್ಲ ಅಂದ್ರೆ ಸತ್ತು ಹೋಗ್ತೀವಿ ನಾವು ಅಲ್ವಾ. ಕನ್ನಡ ಭಾಷೆ ಕೂಡ ಹಾಗೇನೆ, ಅದು ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಅದರಲ್ಲಿ ಇರೋದ್ರಿಂದ ಕನ್ನಡಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಅದು ಹೊಸ ಹೊಸ ಭಾಷೆಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇನ್ನಷ್ಟು ವಿಸ್ತರಿಸಿಕೊಳ್ಳುತ್ತೆ.
0: ಕನ್ನಡ ಭಾಷೆ, ನಾಡು ನುಡಿ, ಸಂಸ್ಕೃತಿಯ ಉನ್ನತಿಗೆ ಶ್ರಮಿಸಿದ ಕನ್ನಡ ಮನಸ್ಸುಗಳಿಗೆ ಪ್ರಶಸ್ತಿ ರೂಪದಲ್ಲಿ ಅವರನ್ನ ಗುರುತಿಸಲಾಗ್ತಾ ಇದೆ. ಆದ್ರೆ ಪ್ರಸ್ತುತ ದಿನದಲ್ಲಿ ಅರ್ಜಿ ಹಾಕಿ ಪಡೆದುಕೊಳ್ಳುವಂತ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
1: ಇಲ್ಲ, ಇದು ಬಹಳ ಸರಳವಾದದ್ದು. ಯಾರು ನಿಜವಾಗ್ಲೂ ಸೇವೆ ಸಲ್ಲಿಸಿದರೆ, ಯಾರು ನಿಸ್ವಾರ್ಥವಾಗಿ ಕೆಲಸ ಮಾಡಿದರೆ, ಯಾರು ಕನ್ನಡಕ್ಕೆ ಬೆವರರಿಸಿದರೆ, ದುಡಿದಿದ್ದಾರೆ, ಅಂಥವರನ್ನ ಗುರುತಿಸಿಯೇ ಪ್ರಶಸ್ತಿ ಕೊಡುವಂಥದ್ದು ಒಳ್ಳೆಯದು. ನೀವಿಲ್ಲ ಅರ್ಜಿ ಹಾಕಿ ನಿಮ್ಮನ್ನು ಪರಿಶೀಲನೆ ಮಾಡಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಮಾನದಂಡ ಏನಲ್ಲ. ಅದು ನಿಜವಾಗ್ಲೂ ಒಂದು ಸಮಿತಿ ಬೇಕಾದ್ರೆ ಮಾಡಲಿಕ್ಕೆ, ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ, ರಂಗಭೂಮಿಗೆ ಸಂಬಂಧಿಸಿದಾಗೆ, ನಾಟಕಕ್ಕೆ ಸಂಬಂಧಿಸಿದಾಗೆ, ಸೇವೆಗೆ ಸಂಬಂಧಿಸಿದಾಗೆ, ಈ ಮೊದಲು ಯಾರ್ಯಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅಥವಾ ಅದರಲ್ಲಿ ಯಾರು ಪರಿಣಿತರಿದ್ದಾರೆ, ಅವ್ರದ್ದೊಂದು ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಆಯ್ಕೆ ಮಾಡಿರ್ತಕ್ಕಂತಹ ಪಟ್ಟಿಗಳನ್ನು ಪರಿಶೀಲಿಸಿ ಬೇಕಾದ್ರೆ ಅವರಿಗೆ ಪ್ರಶಸ್ತಿ ಕೊಡೋದು ಒಳ್ಳೆಯದು. ಹಾಗೆ ಅರ್ಜಿ ಕರೆದು ಕೊಡುವಂಥದ್ದು ಏನಷ್ಟು ಒಳ್ಳೆಯದಲ್ಲ.
0: ಈ ಡಿಜಿಟಲ್ ಮಾಧ್ಯಮಗಳು ಕನ್ನಡದ ಭಾಷೆಯ ಬೆಳವಣಿಗೆಗೆ ಯಾವ ರೀತಿಯಾದಂತಹ ಸಹಕಾರಿಯಾಗಿದೆ ಮತ್ತೆ ಯಾವ ರೀತಿಯಾದಂತಹ ಅವಕಾಶಗಳು ಸೃಷ್ಟಿಯಾಗಿದೆ, ಅದರ ಬಗ್ಗೆ ಸ್ವಲ್ಪ ಮಾತು.
1: ನಿಜವಾಗ್ಲೂ ಈ ಡಿಜಿಟಲ್ ಮಾಧ್ಯಮ, ಈ ಸಾಮಾಜಿಕ ಜಾಲತಾಣಗಳು, ತಂತ್ರಜ್ಞಾನಗಳು ಕನ್ನಡವನ್ನು ಹಾಳು ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡುವಾಗಿ ನಿಜವಾಗ್ಲೂ ಕನ್ನಡವನ್ನು ಬೆಳೆಸ್ತಾನೆ ಇದ್ದಾವೆ. ಯಾಕೆ ಕನ್ನಡವನ್ನು ಬೆಳೆಸ್ತಾ ಇದ್ದಾವೆ ಅಂದರೆ, ಮೊದಲು ಕನ್ನಡವನ್ನು ನಾವು ಕೇವಲ ಪೆನ್ ಹಿಡ್ಕೊಂಡು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೆವು. ಈಗ ಆ ಪ್ರಮೇಯ ಇಲ್ಲ. ಮತ್ತು ಯಾರು ಶಾಲೆಗೆ ಹೋಗಲಾರದವರು ಕೂಡ, ಕಲೀಲಾರದವರು ಕೂಡ ಕನ್ನಡ ಬಳಸುವಂಥದ್ದನ್ನು ಈಗ ಕಲ್ತ್ಕೊಂಡಿದ್ದಾರೆ.
0: ಹೌದು,
1: ಮತ್ತು ಪ್ರತಿಯೊಬ್ಬರು ಕೂಡ ಬರಹಗಾರರಾಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಓದುಗರಾಗಿದ್ದಾರೆ, ಪ್ರತಿಯೊಬ್ಬರು ಸಂವಹನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರಿಂದ ಒಂದು ಕನ್ನಡ ಭಾಷೆ ಬೆಳೀತಾ ಇದೆಯೇ ಹೊರತು ನಾಶಂತರೂ ಆಗ್ತಾ ಇಲ್ಲ. ಯಾಕೆ ಬೆಳೀತಾ ಇದೆ ಅಂತಂದರೆ, ಹೆಚ್ಚು ಹೆಚ್ಚು ಈ ಡಿಜಿಟಲ್ ಮಾಧ್ಯಮದಲ್ಲಿ ಕನ್ನಡವನ್ನು ಮೊದಲಿಗಿಂತಲೂ ಬಳಸ್ತಾ ಇದ್ದೇವೆ ನಾವು. ಅಂಕಿ ಸಂಖ್ಯೆಗಳನ್ನೇ ನೋಡಿದರೆ ಮೊದಲಿಗಿಂತಲೂ ಹೆಚ್ಚು ಜನ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಗಮನಿಸ್ತಾ ಹೋದರೆ ಈ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ವಾಟ್ಸಪ್ ಆಯಿತು, ಯಾರು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ, 90% ಜನ ಕನ್ನಡದಲ್ಲೇ ಬರಿತಾ ಇದ್ದಾರೆ. ಹೀಗಾಗಿ ಕನ್ನಡ ಇದರಿಂದ ವೃದ್ಧಿ ಆಗುತ್ತೆ ಹೊರತು ಕನ್ನಡಕ್ಕೇನು ಇದರಿಂದ ಹಾನಿ ಇಲ್ಲ. ನಿಜವಾಗ್ಲೂ ಕನ್ನಡ ಒಂದು ದೊಡ್ಡ ಜಾಗೃತಿ ಪಡ್ಕೊಂಡು ವಿಕಾಸವಂತ ಇದೆ ನನ್ನ ಪ್ರಕಾರ.
0: ಈಗ ಕಾಲಕಾಲಕ್ಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಾಗಿದೆ. ಈ ನಡುವೆ ಶಿಕ್ಷಣ ನೀತಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದು ಈ ಕನ್ನಡ ಭಾಷೆಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ?
1: ಅದೇ ಈಗ ಸಮಸ್ಯೆ ಏನು ಅಂದರೆ, ಇದೆಲ್ಲ ಬದಲಾವಣೆ ಆಗಬೇಕು, ಹೊಸ ಹೊಸ ಸಂಶೋಧನೆಗಳು, ಅನ್ವೇಷಣೆಗಳು ಏನು ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ಅದೆಲ್ಲವೂ ನಮ್ಮ ಕನ್ನಡಕ್ಕೆ ಬರಬೇಕು. ಬಟ್ ಹೀಗೆ ರೂಪಿಸುವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕನ್ನಡಕ್ಕೆ ಅವರು ಆದ್ಯತೆಯನ್ನು ಕೊಡೋದಿಲ್ಲ. ಕನ್ನಡಕ್ಕೆ ಆದ್ಯತೆಯನ್ನು ಕೊಡೋದಿಲ್ಲ ಅಂದ್ರೆ, ಈಗ ಉದಾಹರಣೆಗೆ ಮೆಡಿಕಲ್ ಓದ್ಲಿಕ್ಕೆ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಇಂಜಿನಿಯರ್ ಹೋಗ್ಲಿಕ್ಕೆ ಸಿಇಟಿ ಅಂತ ಒಂದು ಪರೀಕ್ಷೆ ಮಾಡ್ತಾರೆ, ಮಾಡ್ಲಿ, ಅಲ್ಲಿ ಕನ್ನಡಕ್ಕೆ ಏನು ಬೆಲೆನೆ ಇಲ್ಲ. ನೀವು ಹಾಗೆ ಪರೀಕ್ಷೆ ಮಾಡುವಾಗ ಕನ್ನಡಕ್ಕೂ ಕೂಡ ಅಲ್ಲಿ ಆದ್ಯತೆ ಕೊಡ್ಬೇಕು. ನೀವು ಕನ್ನಡ ಭಾಷೆಯಲ್ಲಿ ಇಷ್ಟು ಮಾರ್ಕ್ ತಗೊಂಡ್ರೆ ಮಾತ್ರ ನೀನು ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹ, ನೀನು ವೈದ್ಯನಾಗ್ಲಿಕ್ಕೆ ಅರ್ಹ ಅಂತ ಒಂದು ಕಾನೂನನ್ನ ಈ ಶಿಕ್ಷಣ ನೀತಿಯಲ್ಲಿ ಸೇರಿಸಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವೇನೀಗ ರೂಪಿಸ್ತಾ ಇದ್ದೀವಿ ಅದನ್ನ ಸುಮ್ಮನೆ ಒಂದು ಕನ್ನಡ ಇದೆ ಆ ಕನ್ನಡವನ್ನು ಅವರಿಗೆ ಕಲಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಅದನ್ನು ಒಟ್ಟು ಒಂದು ಕನ್ನಡದ ಅಸ್ಮಿತಿಯಾಗಿ, ಕನ್ನಡವನ್ನು ಅವರು ಒಂದು ಜೀವನ್ಮರಣದ ಪ್ರಶ್ನೆಯಾಗಿ ಸ್ವೀಕರಿಸುವ ಹಾಗೆ ನಾವು ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಹೀಗಾಗಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು, ಮನಃಶಾಸ್ತ್ರಜ್ಞರು ಯೋಚನೆ ಮಾಡಬೇಕಾದ್ದೇನು ಅಂತಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲಿಲೇಬೇಕು ಅನ್ನುವಂಥ ಒಂದು ನೀತಿಯನ್ನ ಶಿಕ್ಷಣದಲ್ಲಿ ತರಬೇಕಾಗಿದೆ. ಈ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ತುಂಬಾ ಜನ ಬರ್ತಾರೆ ಕಲೀಲಿಕ್ಕೆ. ಆ ಹೊರ ರಾಜ್ಯದಿಂದ ಬರತಕ್ಕಂಥವ್ರು ಎಲ್ಲರೂ ಕಡ್ಡಾಯವಾಗಿ ಕನ್ನಡವನ್ನು ಕಲೀಲೇಬೇಕಂತ ಕಾನೂನು ಮಾಡಲೇಬೇಕು. ಯಾಕಂದ್ರೆ ಒಂದು ಭಾಷೆಯನ್ನು ಕಲಿಯೋದೇನು ಕಷ್ಟ ಅಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಕನ್ನಡಿಗರಿಗೊಂದು ಅಭಿಮಾನ ಬರುತ್ತೆ, ಓ ನಮ್ಮ ಭಾಷೆಯನ್ನು ಕೂಡ ಎಲ್ಲರೂ ಕಲಿತಾ ಇದ್ದಾರೆ ಅನ್ನುವಂಥ ಒಂದು ಶಕ್ತಿ ಬರುತ್ತೆ. ಅವಾಗ ಒಂದು ಕನ್ನಡ ವಾತಾವರಣ ಬೆಳೀತಾ ಹೋಗುತ್ತೆ. ಶಿಕ್ಷಣ ರೂಪಿಸ್ತಕ್ಕಂಥವ್ರು ಈ ಥರ ಒಂದು ಯೋಚನೆಯನ್ನು ಮಾಡಲೇಬೇಕು ಅಂತ ನನಗೆ ಅನಿಸುತ್ತೆ. ಬರಗೂರವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಈ ಥರದ್ದೊಂದು ಯೋಚನೆ ಮಾಡಿದರು. ಅದು ಕೂಡ ಒಂದು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲಿಲ್ಲ. ಸುಮ್ಮನೆ ಅದಕ್ಕೆ ಪರೀಕ್ಷೆ ಇಲ್ಲ ಅಂತೇಳಿ

0: ಒಳ್ಳೇದಾಗುತ್ತೆ ಮಕ್ಕಳಿಗೆ.
1: ಕನ್ನಡದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಹೋದ್ವಿ. ಕೊನೆಯದಾಗಿ ಕೇಳೋದಾದ್ರೆ ಕನ್ನಡ ಭಾಷೆಯ ಉಳಿವಿಗೆ, ಅದರ ಸಂರಕ್ಷಣೆಗೆ ನಾವೇನ್ ಮಾಡಬಹುದು?
0: ಕನ್ನಡ ಜನತೆಯಲ್ಲಿ ಒಂದು ವಿನಂತಿ ಏನಂದ್ರೆ, ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸ್ಬೇಕು. ಕನ್ನಡ ಶಾಲೆಗಳನ್ನ ಬಲಗೊಳಿಸ್ಲಿಕ್ಕೆ ಆಡಳಿತದ ಮೇಲೆ ಒತ್ತಡ ತರಬೇಕು. ಮತ್ತು ಈ ಇಂಗ್ಲಿಷ್ ಶಾಲೆಗಳ ಒಂದು ವ್ಯಾಪಾರೀಕರಣವನ್ನ, ಇಂಗ್ಲಿಷ್ ಶಾಲೆಗಳ ಒಂದು ಏಕತ್ವ ನೀತಿಯನ್ನ, ಸರ್ವಾಧಿಕಾರ ನೀತಿಯನ್ನ, ಬೇಕಾಬಿಟ್ಟಿ ಮಕ್ಕಳನ್ನ ದುಡಿಸಿಕೊಳ್ಳುವ ನೀತಿಯನ್ನ, ಮನಸೇಚ್ಛೆ ಮಕ್ಕಳನ್ನ ರೂಪಿಸುವ ನೀತಿಯನ್ನ ನಾವು ತಿರಸ್ಕಾರ ಮಾಡಲೇಬೇಕು. ನಾವು ನಮ್ಮ ಇಂಗ್ಲಿಷ್ ಶಾಲೆಗಳನ್ನು ನಡೆಸ್ತಕ್ಕಂಥ ಏನು ಶಿಕ್ಷಣ ರೂವಾರಿಗಳಿದ್ದಾರೆ, ಅವರು ಇಂಗ್ಲಿಷ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ, ಅಷ್ಟೇ ಮಹತ್ವವನ್ನು ಕನ್ನಡಕ್ಕೆ ಕೊಟ್ಟು ಕನ್ನಡ ಶಾಲೆಗಳನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಕನ್ನಡಿಗರು ಒತ್ತಾಯ ಮಾಡಬೇಕು. ಒಂದು, ಕನ್ನಡ ಶಾಲೆಗಳನ್ನು ಬಲಗೊಳಿಸಬೇಕು. ಎರಡನೇದು, ಏನು ಇಂಗ್ಲಿಷ್ ಶಾಲೆಗಳು ಇದ್ದಾವೆ, ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾವೆ, ಅವರು ಇಂಗ್ಲಿಷ್ಗೆ ಎಷ್ಟು ಪ್ರಾಧಾನ್ಯತೆ ನೀಡಿ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಾರೆ, ಕನ್ನಡಕ್ಕೂ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕು. ಮುಖ್ಯವಾಗಿ ಶುಲ್ಕದ ಮೇಲೆ ನಿಯಂತ್ರಣ ಇರಬೇಕು. ಒಂದು LKG ಓದಲಿಕ್ಕೆ 1 ಲಕ್ಷ 2 ಲಕ್ಷ ನೀವು ಶುಲ್ಕ ನೀಡ್ತೀರಿ, ಶುಲ್ಕ ಕೊಡಬೇಕು, ಅದಕ್ಕೆ ಯಾವುದೇ ರೀತಿಯ ನೀತಿ ನಿಯಮಗಳಿಲ್ಲ. ನೀವು ಇಂಥದೇ ಟೈ ಹಾಕಿಕೊಳ್ಬೇಕು, ಇಂಥದೇ ಬೂಟ್ ಹಾಕಿಕೊಳ್ಬೇಕು, ಇಂಥದೇ ಬಟ್ಟೆ ಹಾಕಿಕೊಳ್ಬೇಕು, ಹಿಂಗೆ ಕೂತ್ಕೊಳ್ಬೇಕು, ಹಿಂಗೆ ನಿಂತ್ಕೊಳ್ಬೇಕು, ಹೀಗೆ ಇರಬೇಕು ಅನ್ನುವಂಥ ಏನು ಇದು ಒತ್ತಡಗಳಿದೆ, ಆ ಒತ್ತಡಗಳಿಂದ ನಿಜವಾಗ್ಲೂ ಮಕ್ಕಳು ಕುಬ್ಜರಾಗ್ತಾ ಇದ್ದಾರೆ, ಮಾನಸಿಕರಾಗ್ತಾ ಇದ್ದಾರೆ, ಬೌದ್ಧಿಕ ಮಟ್ಟ ಬೆಳೀತಾ ಇಲ್ಲ, ವ್ಯಸನಿಗಳಾಗ್ತಾ ಇದ್ದಾರೆ. ಇದೆಲ್ಲವೂ ತಪ್ಪಬೇಕು. ಮಕ್ಕಳು ಸದೃಢವಾಗಿ ಬೆಳಿಬೇಕು ಅಂತಂದ್ರೆ ನಮ್ಮ ಕನ್ನಡ ನಾಗರಿಕರೇನಿದ್ದಾರೆ, ಪ್ರಜೆಗಳೇನಿದ್ದಾರೆ, ಈ ಕುರಿತು ಗಂಭೀರವಾಗಿ ಯೋಚನೆ ಮಾಡಿ ಒಂದು ಕನ್ನಡವನ್ನ, ಕನ್ನಡ ಅಸ್ಮಿತೆಯನ್ನ, ಕನ್ನಡ ಸಂಸ್ಕೃತಿಯನ್ನ ಬೆಳೆಸುವ ಒತ್ತಡವನ್ನು ಆಡಳಿತದ ಮೇಲೆಯೂ ತರಬೇಕು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ತರಬೇಕು. ಆದಷ್ಟು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸುವಂತ ಪ್ರಯತ್ನವನ್ನ ಮಾಡಬೇಕು. ಆವಾಗ ಖಂಡಿತ ಒಂದು ಕನ್ನಡವೂ ಬೆಳೆಯುತ್ತೆ, ಕನ್ನಡ ಜನನೂ ಬೆಳೀತಾರೆ, ಕನ್ನಡ ಸಂಸ್ಕೃತಿಗೂ ಒಂದು ಆದ್ಯತೆ ಸಿಗುತ್ತೆ, ಕನ್ನಡಕ್ಕೂ ಕೂಡ ಒಂದು ಅಸ್ಮಿತೆ ಸಿಗುತ್ತೆ.
1: ಕನ್ನಡದ ಉಳಿವಿಗೆ ನಾವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಬದಲಾಗಿ ಭಾಷೆಯನ್ನ ನಿತ್ಯ ಬಳಸುವುದು ಮತ್ತು ಅಂತಹ ಚಟುವಟಿಕೆಗಳಲ್ಲಿ ನಿತ್ಯ ನಾವು ತೊಡಗಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕನ್ನಡದ ಭಾಷೆ, ಅದರ ಕಂಪು ಇನ್ನಷ್ಟು ಎಲ್ಲೆಡೆ ಬೀರುತ್ತೆ ಅನ್ನುವಂತ ಮಾತನ್ನ ಹೇಳುತ್ತಾ, ಇಷ್ಟು ಹೊತ್ತು ಕನ್ನಡ ಭಾಷೆ ಮತ್ತು ಸಾಹಿತ್ಯ ಹಾಗೂ ಶಿಕ್ಷಣ ವ್ಯವಸ್ಥೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತಮ್ಮ ಅಂತರಾಳದ ಮಾತುಗಳನ್ನ ಹಂಚಿಕೊಂಡಿದ್ದೀರಿ ಸರ್. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವಂಡ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು. ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು. ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು. ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆವರ್ಗದ 2ನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಂಡ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮ ನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ 80%+ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, %82.31 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವೂ ಸಹ ನಮ್ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವೂ ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡ್ತೀರಾ, ಅದೇ ತರಹ ನಮ್ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ DKJ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಅವಶ್ಯವಿದ್ದು ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯಿಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ DVL ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ DG ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಾನು ಯಕ್ಷ,
1: ನಾನು ಸಾನ್ವಿ
0: ಮಾಡುವ ನಮಸ್ಕಾರಗಳು. ಇದೀಗ SDM ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆ ಇಲ್ಲಿಯ 5ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ಜಗತ್ತಿನಲ್ಲಿ ಅಮ್ಮನ ಪ್ರೀತಿಯ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ, ಕವನ ಬರೆಯುತ್ತಾರೆ. ಏಕೆಂದರೆ ಅಮ್ಮನ ಪ್ರೀತಿ ಕಣ್ಣಿಗೆ ಕಾಣುವ ಜಲಪಾತದಂತೆ. ಆದರೆ ಸದ್ದಿಲ್ಲದೆ ಯಾವುದೇ ಪ್ರಚಾರ ಬಯಸದೆ ಒಳಗೊಳಗೆ ಕರಗುತ್ತಾ ಇಡೀ ಕುಟುಂಬಕ್ಕೆ ಆಸರೆಯಾಗುವ ಅಪ್ಪನ ಪ್ರೀತಿ ಮಾತ್ರ ಕಣ್ಣಿಗೆ ಕಾಣದ ಅಂತರ್ಜಲದಂತೆ. ಅಪ್ಪ ಎಂದರೆ ಕೇವಲ ಎರಡಕ್ಷರದ ಹೆಸರಲ್ಲ, ಅದೊಂದು ಜವಾಬ್ದಾರಿಯ ಹೆಗಲು, ಧೈರ್ಯದ ಆಲಯ, ತ್ಯಾಗದ ಮಹಾಸಾಗರ. ಹೊರಗೆ ಕಠಿಣ ವಾಗಿ ಕಂಡರು ಒಳಗೆ ಮಮತೆಯ ಅಮೃತವನ್ನೇ ಬಚ್ಚಿಟ್ಟುಕೊಂಡಿರುವ ನಮ್ಮ ಬದುಕಿನ ಆ ದೇವರಿಗಾಗಿ ನಮ್ಮ ಈ ಇವತ್ತಿನ ವಿಶೇಷ ಅರ್ಪಣೆ. ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟಾಗ ಅದು ಕವನವಾಗುತ್ತದೆ. ಅಪ್ಪನ ಮೌನ ತ್ಯಾಗವನ್ನು ವರ್ಣಿಸುವ ಒಂದು ಕವನ ಇವತ್ತಿನ ನಮ್ಮ ಮೊದಲ ಪ್ರಸ್ತುತಿ.
0: ಅಪ್ಪ ಮೌನ ಪ್ರೀತಿಯ ಸಾಗರ, ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ಕೈಯನ್ನು ಹಿಡಿದು ಮುನ್ನಡೆಸಿದನು ಜಗದ ಹಾದಿಯ ತೋರಿಸಿದನು. ಕೈಯನ್ನು ಹಿಡಿದು ಮುನ್ನಡೆಸಿದನು ಜಗದ ಹಾದಿಯ ತೋರಿಸಿದನು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ.
1: ಹೊರಗೆ ಕಠಿಣ ಕವಚದ ತೆಂಗು ಒಳಗೆ ಮಮತೆಯ ಅಮೃತ ಗಂಗು. ಎಂತಹ ಅದ್ಭುತ ಸಾಲುಗಳು ಅಪ್ಪನ ವ್ಯಕ್ತಿತ್ವವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದೆ ಅಲ್ವಾ?
0: ಹೌದು ಕೇಳುಗರೆ, ಕವನದ ಭಾವನೆಗಳು ಈಗ ಕಥೆಯ ರೂಪ ಪಡೆದುಕೊಳ್ಳಲಿವೆ. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಸಾರುವ ತಂದೆ ಮಗನ ಬಾಂಧವ್ಯ ಒಂದು ಹೃದಯ ಸ್ಪರ್ಶಿ ಕತೆ ನಿಮಗಾಗಿ.
2: ರಾಮನಗರ ಎಂಬ ಪುಟ್ಟ ಹಳ್ಳಿಯಲ್ಲಿ ವಿಶ್ವನಾಥ್ ಮತ್ತು ಅವರ ಮಗ ಅಜಯ್ ವಾಸವಾಗಿದ್ದರು. ವಿಶ್ವನಾಥ್ ಅವರು ಹಳ್ಳಿಯ ಶಾಲೆಯೊಂದರಲ್ಲಿ ಸಣ್ಣ ನೌಕರಿ ಮಾಡುತ್ತಿದ್ದರು. ಬರುವ ಸಂಬಳ ಕೈಗೆ ಸಾಲುತ್ತಿರಲಿಲ್ಲ. ಆದರೂ ಮಗ ಅಜಯ್ನನ್ನು ದೊಡ್ಡ ಇಂಜಿನಿಯರ್ ಮಾಡಬೇಕೆಂಬುದು ಅವರ ಜೀವಮಾನದ ಕನಸಾಗಿತ್ತು. ಮಗನ ಓದಿಗಾಗಿ ಅವರು ಹಗಲಿರುಳು ಕಷ್ಟಪಟ್ಟರು. ತಮಗಾಗಿ ಒಂದು ಹೊಸ ಬಟ್ಟೆಯನ್ನೂ ಕೊಂಡುಕೊಳ್ಳದೆ ಸಿಕ್ಕ ಸಿಕ್ಕ ಕಾಸನ್ನೆಲ್ಲ ಮಗನ ಫೀಸ್ ಕಟ್ಟಲು ಎತ್ತಿಟ್ಟಿದ್ದರು. ಅಜಯ್ ಕೂಡ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಕೊನೆಗೂ ಕಷ್ಟಪಟ್ಟು ಓದಿ ಬೆಂಗಳೂರಿನ ದೊಡ್ಡ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟು ಗಿಟ್ಟಿಸಿಕೊಂಡನು. ಅಜಯ್ ನಗರಕ್ಕೆ ಹೋದ ಮೇಲೆಯೂ ವಿಶ್ವನಾಥ್ ಅವರು ತಮ್ಮ ಹಳೆಯ ಸೈಕಲ್ ಮೇಲೆ ಹೋಗಿ ತರಕಾರಿ ಮಾರಿ ಸಾಲ ಸೂಲ ಮಾಡಿ ಮಗನಿಗೆ ಪ್ರತಿ ತಿಂಗಳು ಹಣ ಕಳುಹಿಸಿದ್ದರು. ನಾಲ್ಕು ವರ್ಷಗಳು ಕಳೆಯಿತು. ಅಜಯ್ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡನು. ಅವನಿಗೆ ತಿಂಗಳಿಗೆ ಲಕ್ಷ ರೂಪಾಯಿ ಸಂಬಳದ ಆಫರ್ ಸಿಕ್ಕಿತು. ಈ ಸಂತೋಷದ ಸುದ್ದಿಯನ್ನು ತಂದೆಗೆ ತಿಳಿಸಲು ಅಜಯ್ ಊರಿಗೆ ಬಂದನು. ಮನೆಗೆ ಬಂದ ಮಗನನ್ನು ನೋಡಿ ವಿಶ್ವನಾಥ್ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತು. ಬಾರೋ ಮಗನೇ, ನಿನ್ನ ಯಶಸ್ಸಿನ ಸುದ್ದಿ ಕೇಳಿ ಈ ಅಪ್ಪನ ಜನ್ಮ ಧನ್ಯವಾಯಿತು ಎಂದರು ವಿಶ್ವನಾಥ್. ಅಜಯ್ ಅಪ್ಪನ ಪಕ್ಕದಲ್ಲಿ ಕುಳಿತು ಅವರ ಹೊರಟಾದ ಕಷ್ಟಪಟ್ಟು ಸವೆದು ಹೋಗಿದ್ದ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ಅಜಯ್ಗೆ ಅಪ್ಪನ ಕಾಲಿನಲ್ಲಿದ್ದ ಹರಿದ ಹಳೆಯ ಚಪ್ಪಲಿ, ಅವರು ಧರಿಸಿದ ಹರಿದ ಶರ್ಟ್ ನೋಡಿ ಮನಸ್ಸು ಭಾರವಾಗಿ ಸಂಭ್ರಮವಾಯಿತು. ಅಜಯ್ ತನ್ನ ಬ್ಯಾಗಿನಿಂದ ಒಂದು ಕೀಲಿ ಕೈಯನ್ನು ತೆಗೆದು ಅಪ್ಪನ ಕೈಗಿಟ್ಟನು. ಏನಿದು ಮಗನೇ ಎಂದು ವಿಶ್ವನಾಥ್ ಆಶ್ಚರ್ಯದಿಂದ ಕೇಳಿದರು. ಅಪ್ಪ, ನನ್ನ ಮೊದಲ ಸಂಬಳದ ಮುಂಗಡ ಹಣದಲ್ಲಿ ನಿಮಗಾಗಿ ಹೊರಗಡೆ ಒಂದು ಹೊಸ ಕಾರು ಬುಕ್ ಮಾಡಿ ತಂದಿದ್ದೀನಿ. ಇನ್ಮುಂದೆ ನೀವು ಆ ಹಳೆಯ ಸೈಕಲ್ ಮೇಲೆ ಕಷ್ಟಪಟ್ಟು ತಿರುಗಾಡುವುದು ಬೇಡ. ನಿಮಗಾಗಿ ನಾನು ಜಗತ್ತಿನ ಎಲ್ಲ ಸುಖವನ್ನು ತಂದುಕೊಡುತ್ತೀನಿ ಎಂದನು ಅಜಯ್ ಹೆಮ್ಮೆಯಿಂದ. ವಿಶ್ವನಾಥ್ ಅವರು ಆ ಕೀಲಿ ಕೈಯನ್ನು ನೋಡಿ ಮುಗುಳ್ನಕ್ಕರು. ನಂತರ ನಿಧಾನವಾಗಿ ಎದ್ದು ಒಳಗಿನ ಕೋಣೆಗೆ ಹೋಗಿ ಹಳೆಯದೊಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು. ಆ ಪೆಟ್ಟಿಗೆಯನ್ನು ಅಜಯ್ ಎದುರು ತೆರೆದರು. ಅದರೊಳಗೆ ಅಜಯ್ ಒಂದನೇ ತರಗತಿಯಲ್ಲಿದ್ದಾಗ ಬರೆದ ನನ್ನ ಅಪ್ಪ ಎಂಬ ಪ್ರಬಂಧದ ಹಾಳೆ, ಅವನು ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದ ಮೊದಲ ಮೆಡಲ್ ಮತ್ತು ವಿಶ್ವನಾಥ್ ಅವರು ಮಗನ ಫೀಸ್ ಕಟ್ಟಲು ಮಾಡಿದ ಸಾಲದ ರಶೀದಿಗಳಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಳಗಡೆ ಒಂದು ಹಳೆಯ ಡೈರಿ ಇತ್ತು. ವಿಶ್ವನಾಥ್ ಆ ಡೈರಿಯನ್ನು ಮಗನ ಕೈಗಿಟ್ಟು ಹೇಳಿದರು, ಮಗನೇ, ನೀನು ತಂದಿರುವ ಕಾರು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆದರೆ ಈ ಅಪ್ಪನಿಗೆ ಕಾರ್ಗಿಂತ ದೊಡ್ಡ ಉಡುಗೊರೆ ನೀನು ಈಗಾಗಲೇ ಕೊಟ್ಟಿದ್ದೀಯಾ. ಈ ಡೈರಿ ನೋಡು. ಅಜಯ್ ಆ ಡೈರಿ ತೆರೆದಾಗ ಅದರಲ್ಲಿ ವಿಶ್ವನಾಥ್ ಅವರು ಪ್ರತಿ ತಿಂಗಳು ಮಗನಿಗೆ ಕಳುಹಿಸಿದ ಹಣದ ಲೆಕ್ಕದ ಜೊತೆಗೆ ಇಂದು ನನ್ನ ಮಗ ಪರೀಕ್ಷೆಯಲ್ಲಿ ಫಸ್ಟ್ ಬಂದಿದ್ದಾನೆ, ಇನ್ನು ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ, ನಾನು ಜಗತ್ತಿನ ಅತ್ಯಂತ ಅದೃಷ್ಟವಂತ ತಂದೆ ಎಂದು ಬರೆದುಕೊಂಡಿದ್ದರು. ವಿಶ್ವನಾಥ್ ಮಗನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಮಗನೇ, ತಂದೆಯಾದವನಿಗೆ ಮಗ ತಂದುಕೊಡುವ ವಸ್ತುವಿಗಿಂತ ಮಗ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಗೌರವದಿಂದ ಬದುಕು ನಡೆಸುವುದೇ ದೊಡ್ಡ ಉಡುಗೊರೆ. ನೀನು ಗಳಿಸಿರುವ ಈ ಯಶಸ್ಸು, ನಿನ್ನ ಮುಖದಲ್ಲಿರುವ ಈ ನಗು, ಇದೆಲ್ಲ ಇದಕ್ಕಿಂತ ದೊಡ್ಡ ಕಾರು ಬಂಗಲೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಪ್ಪನ ಮಾತನ್ನು ಕೇಳಿದ ಅಜಯ್ಗೆ ದುಃಖ ಉಕ್ಕಿ ಬಂದಿತು. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದುಕೊಂಡು ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತು ಬಿಟ್ಟನು.
1: ನಿಜಕ್ಕೂ ತಂದೆಗೆ ಮಕ್ಕಳ ಯಶಸ್ಸು ಮತ್ತು ಸಂಸ್ಕಾರವೇ ಅತ್ಯಂತ ದೊಡ್ಡ ಆಸ್ತಿ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಕಾರ್ಯಕ್ರಮದ ಭಾವನೆಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಈಗ ನಮ್ಮ ಸ್ಟುಡಿಯೋದಲ್ಲಿ ಒಂದು ಸುಂದರ ಗಾಯನ ತಂಡ ಸಿದ್ಧವಾಗಿದೆ. ಅಪ್ಪನ ಪ್ರೀತಿಯನ್ನು ಸ್ತುತಿಸುವ ಭಾವಪೂರ್ಣ ಸಮೂಹ ಗೀತೆ.

0: ವಾವ್, ಎಂತಹ ಸುಮಧೂರ ಧ್ವನಿ! ಹಾಡಿನ ಒಂದೊಂದು ಪದವು ಅಪ್ಪನ ನೆನಪನ್ನು ತರಿಸುವಂತಿತ್ತು.
1: ಮಗುವಾಗಿ ನಾವು ಹಠ ಮಾಡಿದಾಗ ಆಟದ ಗೆಳೆಯನಾಗುತ್ತಾನೆ, ತಪ್ಪು ಹಾದಿ ತುಳಿದಾಗ ಕಠಿಣ ಗುರುವಾಗುತ್ತಾನೆ, ಬದುಕಿನ ಜಂಜಾಟದಲ್ಲಿ ಜವಾಬ್ದಾರಿಯ ಹೆಗಲಾಗುತ್ತಾನೆ, ಹೆದರಿ ನಿಂತಾಗ ಬೆನ್ನ ಹಿಂದೆ ನಿಲ್ಲುವ ಧೈರ್ಯದ ರಕ್ಷಕನಾಗುತ್ತಾನೆ, ಮುಖದ ತುಂಬ ಜವಾಬ್ದಾರಿಯ ಮುಖವಾಡ ಧರಿಸಿ ಮನಸ್ಸಿನ ತುಂಬ ಮಮತೆಯ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ಅಪ್ಪನ ವಿಭಿನ್ನ ಪಾತ್ರಗಳ ಜರ್ನಿ ಇಲ್ಲಿದೆ. ನಮ್ಮ ಕಲಾವಿದರು ಕೇವಲ ತಮ್ಮ ಧ್ವನಿಯ ಮಾಂತ್ರಿಕತೆ ಮೂಲಕವೇ ನಿಮ್ಮ ಕನ್ನಾಳಿಗಳನ್ನು ಒದ್ದೆ ಮಾಡಲು ಸಿದ್ಧರಾಗಿದ್ದಾರೆ. ನಿಮ್ಮ ಹೃದಯ ತಂತಿಯನ್ನು ಮೀಟಲು ಬರುತ್ತಿದೆ ಒಂದು ಕಿರುನಾಟಕ. ಅಪ್ಪ ನೂರಾರು ಪಾತ್ರಗಳ ಏಕೈಕ ನಾಯಕ.
2: ಅಪ್ಪ ಅಪ್ಪ ಬೇಗ ಬನ್ನಿ, ನೀವಿವತ್ತು ಕುದುರೆ ಆಗಬೇಕು, ನಾನು ನಿಮ್ಮ ಬೆನ್ನಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡಬೇಕು.
3: ಆಹಾ ಬಂದೆ ಬಂದೆ, ನನ್ನ ರಾಜಕುಮಾರ, ತಗೋ ನಿನ್ನ ಕುದುರೆ ರೆಡಿಯಾಗಿದೆ, ಹತ್ತಿಗೆ ಬೆನ್ನ ಮೇಲೆ.
4: ಹೌದು, ಮಗುವಿನ ತುಂಟತನಕ್ಕೆ ಅಪ್ಪ ಗೆಳೆಯನಾಗುತ್ತಾನೆ, ಆದರೆ ಅದೇ ಮಗು ತಪ್ಪು ಮಾಡಿದಾಗ ಅಪ್ಪ ಕಠಿಣ ಗುರುವೂ ಆಗುತ್ತಾನೆ.
3: ರಾಹುಲ್, ಗಣಿತದಲ್ಲಿ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದಿದ್ಯಾ? ಪರೀಕ್ಷೆ ಅಂದರೆ ಆಟ ಅನ್ಕೊಂಡಿದ್ಯಾ?
2: ಅದು ಇಲ್ಲ ಅಪ್ಪ, ಅದು ಲೆಕ್ಕ ತುಂಬಾ ಕಷ್ಟ ಇತ್ತು.
3: ಅಳಬೇಡ ಪುಟ್ಟ, ಕಷ್ಟ ಅಂತ ಓಡಬಾರದು, ಬಾ ಇಲ್ಲಿ ಕುಳಿತುಕೋ, ಈ ಲೆಕ್ಕ ನಿನಗೆ ಎಷ್ಟು ಸುಲಭವಾಗಿ ಹೇಳಿಕೊಡುತ್ತೇನೆ ನಾನು. ಸೋಲಿಗೆ ಹೆದರಬಾರದು, ಎದುರಿಸಬೇಕು, ಸರಿನಾ?
4: ದಿನಗಳು ಉರುಳಿದವು. ಬಾಲಕ ರಾಹುಲ್ ಈಗ ಕಾಲೇಜು ಮೆಟ್ಟಿಲು ಹತ್ತಿದ್ದಾನೆ. ರೆಕ್ಕೆ ಬಂದ ಹಕ್ಕಿಗೆ ಹಾರುವ ಆಸೆ ಹೆಚ್ಚು, ಆದರೆ ಆ ಹಾರಾಟದಲ್ಲಿ ಎಡುವಿದಾಗ ಅಪ್ಪನೇ ರಕ್ಷಕನಾಗುತ್ತಾನೆ.
2: ಅಪ್ಪ ಸಾರಿ ಅಪ್ಪ, ಫ್ರೆಂಡ್ ಜೊತೆ ಬೈಕ್ ರೇಸ್ ಮಾಡ್ತಾ ಇದ್ದಾಗ ಪೊಲೀಸ್ನವರು ಹಿಡಿದು ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ.
3: ಎಲ್ಲಿದ್ದೀಯಾ ನೀನು? ನಿನಗೆ ಎಷ್ಟು ಬಾರಿ ಹೇಳಬೇಕು ರಾಹುಲ್?
5: ಯೋಚನೆ ಮಾಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ.
4: ಮಗ ತಪ್ಪು ಮಾಡಿದಾಗ ಇಡೀ ಪ್ರಪಂಚವೇ ಅವನನ್ನು ದೂಷಿಸಬಹುದು, ಆದರೆ ಅಪ್ಪ ಪೊಲೀಸರ ಮುಂದೆ ಕೈ ಮುಗಿದು ದಂಡ ಕಟ್ಟಿ ಮಗನನ್ನು ಸುರಕ್ಷಿತವಾಗಿ ಮನೆಗೆ ಕರೆತರುತ್ತಾನೆ. ಮನೆಗೆ ಬಂದ ಮೇಲೆ
5: ರಾಹುಲ್, ನಿನ್ನ ವಯಸ್ಸಿಗೆ ವೇಗ ಚೆನ್ನಾಗಿರುತ್ತೆ, ಆದರೆ ನಿನ್ನ ಜೀವ ನಮಗೆ ಮುಖ್ಯ. ನಿನಗೇನಾದರೂ ಆದರೆ ಈ ಅಪ್ಪ ಬದುಕಿರ್ತಾನ? ಇನ್ ಮುಂದೆ ಹೀಗಾಗಬಾರದು. ಈಗ ನಿನ್ನ ಕಾಲೇಜ್ ಪ್ರವಾಸಕ್ಕೆ ಅಂತ ಎತ್ತಿಟ್ಟಿದ್ದ ದುಡ್ಡು ತಗೋ, ನಿನ್ನ ಖುಷಿ ನಮಗೆ ಮುಖ್ಯ.
4: ಕಾಲ ಉರುಳಿತು. ರಾಹುಲ್ ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್. ಜವಾಬ್ದಾರಿಗಳ ಒತ್ತಡದಲ್ಲಿ ಸಿಲುಕಿ ಕಂಗಾಲಾದ ಅವನಿಗೆ ನೆನಪಾಗುವುದು ಅದೇ ಹಳೆಯ ಧ್ವನಿ.
2: ಹಲೋ ಅಪ್ಪ, ನನ್ನಿಂದ ಕೆಲಸ ಸಾಧ್ಯವಾಗ್ಲಿಲ್ಲ ಅಪ್ಪ. ಆಫೀಸ್ ನಲ್ಲಿ ತುಂಬಾ ರಾಜಕೀಯ ಇದೆ, ನನ್ನ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ, ನನಗೆ ಎಲ್ಲವನ್ನು ಬಿಟ್ಟು ಮನೆಗೆ ಬಂದು ಬಿಡಬೇಕು ಅನಿಸ್ತಿದೆ.
5: ರಾಹುಲ್, ನೆನಪಿದೆಯಾ, ಸಣ್ಣವನಿದ್ದಾಗ ಗಣಿತದ ಲೆಕ್ಕ ಕಷ್ಟ ಅಂದಾಗ ನಾನು ನಿನಗೆ ಏನೆಂದು ಹೇಳಿದ್ದೆ?
2: ಸೋಲಿಗೆ ಹೆದರಬಾರದು, ಎದುರಿಸಬೇಕು ಅಂತ.
5: ಹೌದು ಮಗನೇ, ಬದುಕು ಕೂಡ ಒಂದು ಗಣಿತದ ತರಾನೆ, ಕಷ್ಟದ ಲೆಕ್ಕ ಬಂದಾಗ ಪುಸ್ತಕ ಮಡಿಚಿರಬಾರದು. ಈ ಅಪ್ಪ ನಿನಗೆ ಆಟ ಆಡೋದು ಮಾತ್ರ ಕಲಿಸಿಲ್ಲ, ಬಿದ್ದಾಗ ಹೇಗೆ ನಿಲ್ಲಬೇಕು ಅಂತಲೂ ಕಲಿಸಿದ್ದಾನೆ. ಆಫೀಸ್ ರಾಜಕೀಯ ಸೋಲು ಎಲ್ಲವೂ ತಾತ್ಕಾಲಿಕ, ನಿನ್ನ ಶ್ರಮ ಶಾಶ್ವತ, ಧೈರ್ಯವಾಗಿ ಮುನ್ನುಗ್ಗು, ನಿನ್ನ ಹಿಂದೆ ಈ ಅಪ್ಪ ಇದ್ದಾನೆ.
2: ಅಪ್ಪ ಥ್ಯಾಂಕ್ಸ್ ಅಪ್ಪ, ನೀವು ನನ್ನ ಜೊತೆ ಮಾತನಾಡಿದ್ರೆ ಸಾಕು, ಎಂತದೇ ದೊಡ್ಡ ಸಮಸ್ಯೆಯು ಚಿಕ್ಕದಾಗಿ ಕಾಣಿಸುತ್ತೆ. ನನ್ನ ಬಾಲ್ಯದ ಗೆಳೆಯನಾಗಿ ತಪ್ಪು ಮಾಡಿದಾಗ ತಿದ್ದೋ ಗುರುವಿನ ತರಹ ಸಂಕಷ್ಟದಲ್ಲಿ ರಕ್ಷಕನಾಗಿ ನನ್ನ ಬದುಕಿನ ಪ್ರತಿ ಹಂತದಲ್ಲೂ ನೀವು ನನಗಾಗಿ ಎಷ್ಟು ಪಾತ್ರಗಳನ್ನು ಮಾಡಿದ್ದೀರಾ ಅಪ್ಪ, ನೀವು ಗ್ರೇಟ್ ಅಪ್ಪ.
5: ಮಗನೇ, ಮಗ ಗೆದ್ದು ನಿಂತಾಗ ಸಿಗುವ ಸಂತೋಷದ ಮುಂದೆ ಈ ಅಪ್ಪನಿಗೆ ಯಾವ ಪಾತ್ರವೂ ದೊಡ್ಡದಲ್ಲ ಕಣು, ನೀನು ಚೆನ್ನಾಗಿದ್ದರೆ ಸಾಕು.
4: ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಬದುಕಿನ ತೆರೆಯ ಹಿಂದೆ ನಿಂತು ನಮಗಾಗಿ ನೂರಾರು ಪಾತ್ರಗಳನ್ನು ನಿರ್ವಹಿಸುವ ಸೂಪರ್ ಹೀರೋ ಅಂದರೆ ಅಪ್ಪ. ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸಿರುವ ಪ್ರತಿಯೊಬ್ಬ ತಂದೆಗೂ ನಮ್ಮ ಈ ರೇಡಿಯೋ ನಾಟಕದ ಮೂಲಕ ಗೌರವಪೂರ್ವಕ ಪ್ರಣಾಮಗಳು.
0: ಈಗ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಸುಂದರ ಸರಣಿಗೆ ಮತ್ತೊಂದು ಸಮೂಹ ಗೀತೆ.

0: ಈ ಹಾಡು ನಮ್ಮೆಲ್ಲರ ಹೃದಯದಲ್ಲಿ ಅಪ್ಪನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಲಿ. ಕೇಳುಗರೇ,
1: ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸಿದಕ್ಕೆ ಸರ್ವರಿಗೂ ಮನಪೂರ್ವಕ ಧನ್ಯವಾದಗಳು.
2: ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಮಧುರಾ, ಸಹ ಶಿಕ್ಷಕರು SDM CBSE ಸ್ಕೂಲ್ ಉಜಿರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಅದ್ವಿಕಾ, ಅದ್ವಿಕಾ ರೈ, ಆದ್ಯ ಭಟ್ ಪಿ, ಅನಿಕಾ ಜೈನ್, ಆರಾಧ್ಯ DP, ಸಾನ್ವಿ, ಯಕ್ಷ, ಆದ್ಯ ಪಿ, ಕೃಷ್ಣ ಪ್ರಸಾದ್, ಸ್ಕಂದರಾವ್ ಕೆ, ಕನ್ವಿ ಕೆ, ಮಂಜುನಾಥ್, ಶ್ರೀವರ, ಶ್ರೇಷ್ಠ, ಮನ್ವಿತ, ಅರ್ಘ್ಯವಿ, ಪ್ರಣೀತಾ ಡಿ, ತ್ರಿಷಿಕಾ ಆರ್, ಸನ್ನಿಧಿ ಕೆ, ಸಾನ್ನಿಧ್ಯ ಭಟ್, ರಚಿಕಾ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸಂಗೀತ ಸೌರವ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಸಂತೋಷ್ ಪಿಕ್ಕಡವ. ಇಂದಿನ ಕಾರ್ಯಕ್ರಮದಲ್ಲಿ ಹೃದಯ ಗೀತೆ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ, ಮೊದಲ ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ MN ವ್ಯಾಸರಾವ್.

ಇದುವರೆಗೆ ಹೃದಯಗೀತೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮನದಲ್ಲೇ ಮತ್ತೆ ಮತ್ತೆ ಗುಣುಗುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
3: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
2: ಮನದ ಗದುಬು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ ಹಾಡು.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಮಧುರ
1: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
0: ಮನದ ಗದುವು ತಟ್ಟುವ ನೆನಪುಗಳನ್ನ ಕಟ್ಟಿಕೊಡುವ ನವಿರಾದ

0: ಗಾನಮಂಜೂಷ ಕನ್ನಡ ಚಿತ್ರಗೀತೆಗಳು ಓನ್ಲಿ ಆನ್ ರೇಡಿಯೋ ನಿನಾದ 90.4 FM.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
1: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
2: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
2: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
1: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
2: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
1: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
2: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
1: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
2: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗಳು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
1: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
2: ಧನ್ಯವಾದಗಳು.

ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಜನಾರ್ದನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ.
0: ಎಂ ಜನಾರ್ದನ್ ಅವರು, ಎಸ್ಡಿಎಂ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಮತ್ತು ಆಸ್ಪತ್ರೆಯ ಮುಂದಿನ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಮತ್ತೆ ಎಲ್ಲ ಸಂಸ್ಥೆಗಳಿಗೆ ವಿಶೇಷವಾಗಿ ಸಿಬ್ಬಂದಿಗಳಿಗಾಗಿಯೇ ಅಂತ ಒಂದು ಸುರಕ್ಷಾ ಯೋಜನೆಯನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಕ್ಯಾಶ್ಲೆಸ್ ಸೇವೆಯನ್ನ ನೀಡ್ತಾ ಇರುವಂತದ್ದು, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
1: ಇದು ಆಕ್ಚುಲಿ ತುಂಬಾ ಏನಂತಾರೆ ಒಂದು ವರ ಈ ಜನರಿಗೆ, ಈ ಸಂಪೂರ್ಣ ಸುರಕ್ಷಾ ಯೋಜನೆ ಅಂತ ಒಂದಿದೆ. ಇದಕ್ಕೆ 1449 ರೂಪಾಯಿ ಪರ್ ಹೆಡ್ ಒಂದು ಕಲೆಕ್ಟ್ ಮಾಡೋದಿರುತ್ತೆ. ಇದಕ್ಕೆ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಧರ್ಮಸ್ಥಳ ಸಂಘದವರು ಪ್ಲಸ್ ಎಸ್ಡಿಎಂನಲ್ಲಿ ಇರೋ ಎಲ್ಲರೂ ಇದಕ್ಕೆ ಎಲಿಜಿಬಿಲಿಟಿ ಇದೆ. ಈ ಒಂದು ಅತ್ಯುತ್ತಮವಾದ ಒಂದು ಫೀಚರ್ ಇದಕ್ಕೆ ಏನಂದರೆ, ಇದರಲ್ಲಿ ಓ ಪಿ ಡಿ ಫ್ರೀ ಆಗಿದೆ. ಒಂದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಯೂಸಲಿ ಏನಾಗುತ್ತೆ, ಎಲ್ಲ ಕಡೆ ಐ ಪಿ ಒಳರೋಗಿ ವಿಭಾಗದ್ದು ಫ್ರೀ ಇರುತ್ತೆ. ನಮ್ಮ ಒಂದೇ ಹಾಸ್ಪಿಟಲ್ ಇಡೀ ಕರ್ನಾಟಕದ ಸ್ಟೇಟ್ನಲ್ಲಿ ನಮ್ಮ ಓ ಪಿ ಡಿ ಪೂಜರು ಇಲ್ಲಿ ಫ್ರೀ ಮಾಡಿದ್ದಾರೆ. ಯಾಕಂದರೆ ಯಾರೇ ಬಂದು ಕನ್ಸಲ್ಟೇಷನ್ ಫ್ರೀ ಇದೆ, ಲ್ಯಾಬ್ ಟೆಸ್ಟು, ಇನ್ವೆಸ್ಟಿಗೇಷನ್ಸು, ಇನ್ಕ್ಲೂಡಿಂಗ್ ರೇಡಿಯೋಲಜಿ ಅಂದರೆ ಎಕ್ಸ್ರೇ. ಈಗ ಒಂದು ಹೆಚ್ ಆರ್ ಸಿ ಟಿ ತೆಗೆದ್ರೆ 3500 ಚಿಲ್ಲರ ಆಗುತ್ತೆ, ಅದು ಸಹಿತ ಫ್ರೀ ಇದೆ. ಸೊ ಒಂದು ಈಗ ಸಪೋಸ್ ನಾನು ಇವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ನಾನೊಂದು ಸಾಮಾನ್ಯ ಜನ, ಆರಾಮಾಗಿ ಬರ್ಬೋದು, ನಾನು ಚೆಕಪ್ ಮಾಡ್ಕೋಬೋದು, ಒಂದು ಪೈಸೆ ಖರ್ಚಿಲ್ಲಾರ್ದು ತೋರಿಸ್ಕೊಂಡು ಹೋಗ್ಬೋದು. ಮೆಡಿಸನ್ ಒಂದು ಖರ್ಚು ಪೇ ಮಾಡಬೇಕಾಗುತ್ತೆ. ಮೆಡಿಸನ್ ಒಂದು ಬಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು, ಲ್ಯಾಬ್ ಟೆಸ್ಟ್ ಇರ್ಬೋದು, ರಕ್ತ ಪರೀಕ್ಷೆ ಏನೇ ಇರು, ರೇಡಿಯೋಲಜಿ ಅಂದರೆ ಎಕ್ಸ್ರೇ ಎಲ್ಲ ಫ್ರೀ ಇದೆ. ಆಲ್ಮೋಸ್ಟು 24-25 2,23,00,000 ಪೂಜರ್ ಕಡೆಯಿಂದ ಇದಕ್ಕೆ ಖರ್ಚು ಅವರೇ ಭರಿಸಿದ್ದಾರೆ. ಅಂದರೆ ಅವ್ರ ಕಡೆಯಿಂದ ನಮಗೆ ಚಾರಿಟಿ ಆಗಿ ಬಂದಿದೆ ಅನ್ನೋದು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಇದರ ಜೊತೆಗೆ ನಾವು ಒಮ್ಮೆ ಮೀಟಿಂಗ್ನಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ಶ್ರೇಯಸ್ ಸರ್ ಅವರಿಗೆ ನಾವು ಇನ್ನೂ ಏನಾರ ಬೇಕಂದಾಗ ನಾವು ಅವ್ರಿಗೆ ಅಂದಿದ್ದೀವಿ ಸರ್, ಈ ಸುರಕ್ಷಾ ಅನ್ನೋದು ಬರೀ ಲಿಮಿಟೆಡ್ ಅಮೌಂಟ್ ಇದೆ, ಅದಕ್ಕೆ ಸ್ಕೋಪ್ ಕಡಿಮೆ ಇದೆ. ಪ್ಲಸ್ ಈಗ ನಾವು ಸಪೋಸ್ ಇದಕ್ಕೆ ಕೆ ಎಮ್ ಸಿಗೆ ಹೋಗ್ತೀವಿ ಅಥವಾ ಬೇರೆ ಹಾಸ್ಪಿಟಲ್ ಹೋದಾಗ ಕೆಲವೊಂದು ಕಡೆ ಇದು ಇಲ್ಲ, ಈ ಒಂದು ಸ್ಕೀಮ್ ಇದ್ದಾಗ ನಮ್ಮ ಸ್ಟಾಫ್ಗೆ ಪಾಕೆಟಿಂದ ತುಂಬಾರು ಜೋಬಿಂದ ಖರ್ಚಾಗ್ತಾ ಇದೆ. ಇದಕ್ಕೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೋದಾ ಅಂತಂದರೆ ಅವರು ನನಗೆ 4 ತಿಂಗಳ ಟೈಮ್ ಕೊಡಿ ಜನ, ಅದನ್ನು ನಾನು ಇದನ್ನು ನಿಮ್ಗೆ ಏನೋ ಒಂದು

0: ಸಾವಿರ 415 ರೂಪಾಯಿ ಮಾತ್ರ. ಅದರಲ್ಲಿ ಕುಟುಂಬದಲ್ಲಿ ಎಷ್ಟೇ ಮಂದಿ ಇರಲಿ ಅಮೌಂಟ್ ಅಷ್ಟೇ. 2 ಲಕ್ಷ ಲಿಮಿಟ್ ಇರೋದು ಬಂದು 4,166 ರೂಪಾಯಿ. ಅದು ಹಸ್ಬೆಂಡು, ವೈಫು, ಸ್ಪೌಸು ಪ್ಲಸ್ ಇಬ್ಬರು ಚಿಲ್ಡ್ರನ್, 4 ಮಂದಿಗೆ ಸೇರಿ 4,166. ಇಷ್ಟು ಕಡಿಮೆ ಇದರಲ್ಲಿ ಎಲ್ಲಿ? ಇದರಲ್ಲಿ ನೀವು ಯಾವುದೇ ಹಾಸ್ಪಿಟಲ್ ಎಲ್ಲ ಟೈಪ್ಸ್ ಇದ್ದಾವೆ, ಹೋದರೆ ಅಲ್ಲಿ ಐ ಪಿ ಇನ್ ಪೇಷಂಟ್ದು ಈ ಹೆರಿಗೆ ಆಗಲಿ ಮತ್ತು ಬೇರೆ ಏನಾದ್ರು ಆಪ್ರೇಷನ್ಸ್ ಆಗಲಿ ಅಪ್ ಟು ಈ ಅಮೌಂಟ್ ತನಕ ಫ್ರೀ ಆಗಿದೆ. ಇದು ಒಂದು ತುಂಬ ಒಳ್ಳೆಯದು ಶ್ರೇಯಸ್ ಸರ್ ಕಡೆಯಿಂದ ಈ ಎಸ್ ಕೆ ಡಿ ಆರ್ ಡಿ ಪಿ ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬ ಮಂದಿ ಎಸ್ ಡಿ ಎಂ ಸ್ಟಾಫು ಇದರಿಂದ ಲಾಭ ಪಡ್ತಾರೆ. ಇದ್ರ ಜೊತೆಗೆ ನಮಗೆ ಇ ಎಸ್ ಐ ಇದೆ, ಗೌರ್ಮೆಂಟ್ ಸ್ಕೀಮ್ಸು, ಎಂಡೋಸಲ್ಫಾನ್ ಇದೆ, ಆಯುಷ್ಮಾನ್ ಇದೆ, ಇವೆಲ್ಲ ಸ್ಕೀಮ್ಸು ನಮ್ಮ ಕಡೆ ಇದೆ. ಇದ್ರ ಜೊತೆಗೆ ಪ್ರೈವೇಟ್ ಇನ್ಶೂರೆನ್ಸ್ ಒಂದು 70 ಮೇಲೆ ಪ್ರೈವೇಟ್ ಇನ್ಶೂರೆನ್ಸ್ ಅವ್ರ ಜೊತೆಗೆ ನಮಗೆ ಟೈಪ್ ಇದೆ.
1: ಆಸ್ಪತ್ರೆ ವಿವಿಧ ವಿಭಾಗಗಳನ್ನು ತೆರೆದಿದೆ, ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಿದೆ. ಈ ನಡುವೆ ಈಗ ಈ ಮುಂದಿನ ಯೋಜನೆಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಹೊಸ ಆಲೋಚನೆಗಳಾಗಿರ್ಬೋದು, ಅದನ್ನು ನಮ್ಮ ಕೆಳಗರ ಜೊತೆಗೆ ಹಂಚಿಕೊಳ್ತೀರಾ?
0: ನಾನು ಇತ್ತೀಗ ಕೆಲವೊಂದು ರಿವ್ಯೂಸು, ಪ್ಯಾನಲ್ ಡಿಸ್ಕಷನ್ಸು ಲೇಟೆಸ್ಟ್ ನೋಡಿದಾಗ ಅವರು ಜಾಸ್ತಿ ಮೆಡಿಕಲ್ ಟೂರಿಸಂ ಬಗ್ಗೆ ಮಾತಾಡ್ತಿದ್ರು. ಅಂದರೆ ಈ ಬೇರೆ ದೇಶ ವಿದೇಶದಿಂದ, ಸ್ಪೆಷಲಿ ಫ್ರಮ್ ದ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತೀವಿ, ಅಲ್ಲಿಂದ ಈ ಯಾಕಂದರೆ ನಮ್ಮಲ್ಲಿ ಈ ಹಾಸ್ಪಿಟಲೈಸೇಷನು ಖರ್ಚು ತುಂಬ ಕಡಿಮೆ ವೆನ್ ಕಂಪೇರ್ ಟು ಅದರ್ ಕಂಟ್ರೀಸು. ಸೊ ಅವರು ಅಂಥದ್ದು ಒಂದು ಪ್ರಪೋಸಲ್ ಬಂದಿದ್ದು ನಮ್ಮ ಕಡೆ. ಅಂದರೆ ಈಗ ಹೆಂಗಂದರೆ ಈಗ ಕೆಲವೊಂದು ಕಾಯಿಲೆಗಳಿಗೆ ಐ ಪಿ ಎನಲ್ಲಿ ನಾವು ಇವಾಗ 40-50,000 ಖರ್ಚಾದರೆ ಅವ್ರದ್ದು ಆಲ್ಮೋಸ್ಟ್ 2 ಲ್ಯಾಕ್ಸ್ ತನಕ ಕೊಡ್ತಾರೆ. ಇಂಥವು ಕೆಲವೊಂದು ಇನ್ಶೂರೆನ್ಸ್ ಇದ್ದಾವೆ, ಯಾಕಂದರೆ ಅವ್ರಿಗೆ ಅಲ್ಲಿ ಇನ್ನೂ ಜಾಸ್ತಿ ಖರ್ಚಾಗುತ್ತೆ. ಸೊ ಅಂಥ ಒಂದು ಒಳ್ಳೆ ಪ್ರಪೋಸಲ್ ಬಂದಾಗ ನಾನು ಪೂಜಾರ್ ಕಡೆ ಹೋಗಿದ್ದೆ. ಅವತ್ತು ಅಮ್ಮಾಜಿ ಇದ್ದರು, ಪೂಜಾರ್ ಇದ್ದರು, ಹರ್ಷಣ್ಣ ಅವರೆಲ್ಲ ಇದ್ದರು. ನನಗೆ ತುಂಬ ಆಶ್ಚರ್ಯ ಆಗಿದ್ದ ವಿಷಯ ಏನಂದರೆ ಅವರು ಒಂದೇ ಮಾತಂದಿದ್ದಾರೆ, ಇದರಿಂದ ನಮಗೆ ಲಾಭ ಜಾಸ್ತಿ ಬರ್ಬೋದು 3-4 ಪಟ್ಟು. ನನಗೆ ಅದು ಬೇಡ, ನಾವು ಹಾಸ್ಪಿಟಲ್ ಕಟ್ಸಿದ್ದು ಇಲ್ಲಿ ಲೋಕಲ್ ಜನರಿಗೋಸ್ಕರ. ನೀವು ಅದು ಸ್ಟಾರ್ಟ್ ಮಾಡಿದರೆ ಬೇರೆ ಕಡೆಯಿಂದ ಎಲ್ಲ ಬಂದು ಬೆಡ್ಡೆಲ್ಲ ಫುಲ್ಲಾಗಿ ನಮ್ಮ ಜನ ಬಂದಾಗ ಬೆಡ್ ಇಲ್ಲಾಂದರೆ ನಮಗೆ ಕಷ್ಟ ಆಗುತ್ತೆ. ಸೊ ಫಸ್ಟು ನಮ್ಮ ಜನರಿಗೆ ಏನೇನು ಬೇಕೋ ಅದೆಲ್ಲ ನಾವು ಮಾಡುವ, ಮುಂಚೆ ಏನಾರಿದ್ರೆ ಅದಕ್ಕೋಸ್ಕರ ಸಪ್ರೇಟ್ ಒಂದು ವಿಂಗ್ ಮಾಡೋಣ ಅಷ್ಟೇ ಬಿಟ್ಟು, ಈಗ ನಾವು ಕಟ್ಸಿದ್ದು ಇಲ್ಲಿ ಲೋಕಲ್ ಜನಗೆ, ಇಲ್ಲಿ ಅತ್ಯಂತ ಕಡಿಮೆದವರಿಗೆ ಮೊದಲು ಇಲ್ಲಿ ಜನರಿಗೆ ನಾವು ಸೇವೆ ಮಾಡೋಣ ಅಂತ ಅದನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಯೂಶ್ವಲಿ ನಾವು ಅಡ್ಮಿನಿಸ್ಟ್ರೇಷನಲ್ಲಿ ಇರೋದ್ರಿಂದ ನಾವು ನಮ್ಮ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದೇ ಪೂಜಾರ್ ಕಡೆ ಹೋದಾಗ ಅದು ನಮ್ಮದು ಕಂಪ್ಲೀಟ್ ಚೇಂಜ್ ಆಗುತ್ತೆ. ನಮ್ಮ ಅವರು ಒಂದು ಥಿಂಕಿಂಗ್ ನಾವು ಆ ಲೆವೆಲ್ಗೆ ಹೋಗೋದು ಸಾಧ್ಯ ಇಲ್ಲ ನಮಗೆ. ಅವ್ರು ಎಷ್ಟೊತ್ತು ಇಲ್ಲಿ ಜನರ ಬಗ್ಗೆ, ಇಲ್ಲಿ ಜನರಿಗೆ ಯಾವ ಥರ ಕಡಿಮೆ ಅತ್ಯಂತ ಇದರಲ್ಲಿ ಕೊಡಬೇಕು. ಸೊ ಹೀಗೆ ಕಮ್ಮಿಂಗ್ ಹೀಗೆ ನಾನು ನಮಗೆ ತಿಳಿಸಿದಂಗೆ ನೋಡಿ, ಯಾವುದೇ ಹಾಸ್ಪಿಟಲ್ ಈವನ್ ಮ್ಯಾಂಗ್ಳೂರು ಬಿಟ್ಟರೆ ಯಾವುದೇ ಹಾಸ್ಪಿಟಲ್ 8 ವೆಂಟಿಲೇಟರ್ಸ್ ಇಲ್ಲ. ಇಲ್ಲಿ 8 ವೆಂಟಿಲೇಟರ್ಸ್ ಇದ್ದಾವೆ, ನಮಗೆ ಐ ಸಿ ಯು ಬೆಡ್ಸ್ 9 ಇದ್ದಾವೆ, ಮತ್ತು ನಾನು ಅಂದಂಗೆ ಆಪ್ರೇಷನ್ ಥಿಯೇಟರ್ಸ್ ಇರಲಿ. ನಮ್ಮಲ್ಲಿ ಕೀಹೋಲ್ ಸರ್ಜರೀಸು ಸಹಿತ ಹೀಗೆ ಆಗ್ತಾಯಿದ್ದಾವೆ. ಕೀಹೋಲ್ ಸರ್ಜರೀಸ್ ಅಂದರೆ ನಿಮ್ಗೆ ಗೊತ್ತಿದೆ, ನಾರ್ಮಲಾಗಿ ಏನೋ ಒಂದು ಆಪ್ರೇಷನ್ ಆಗಬೇಕಂದ್ರೆ ಸುಮಾರು ಕಟ್ ಮಾಡ್ತಾರೆ ಯಾವುದೇ ಒಂದು ಪಾರ್ಟ್. ಅದು ಕಟ್ ಮಾಡಿದಾಗ ಅದು ರಕ್ತಸ್ರಾವ ಜಾಸ್ತಿ ಆಗುತ್ತೆ, ಮತ್ತು ಅದು ಸ್ಟಿಚ್ ಮಾಡಿದಾಗ ಅದು ಹೀಲಿಂಗ್ಗೆ ರಿಕವರಿಗೆ ಸುಮಾರು ಟೈಮ್ ಆಗುತ್ತೆ. ಒಂದು 4 ವಾರ ಆಗ್ಬೋದು, 2 ತಿಂಗಳು ಆಗ್ಬೋದು. ಬಟ್ ಈ ಕೀಹೋಲ್ ಸರ್ಜರಿ ಅಂದರೆ ಏನಂದರೆ ಆ ಪಾರ್ಟ್ಗೆ ಮಾತ್ರ ಒಂದು ಸಣ್ಣದಿಷ್ಟೇ ಮಾಡಿ ಅಲ್ಲಿ ಒಂದು ಸಿ ಎಮ್ಒ ಅಷ್ಟೇ ಇರುತ್ತೆ, ಅದರಲ್ಲಿ ಇದು ಇನ್ಸರ್ಟ್ ಮಾಡಿ ಸರ್ಜರಿ ಮಾಡಿ ಮತ್ತು ಅದು ಕ್ಲೋಸ್ ಆಗಂದ್ರೆ ರಕ್ತಸ್ರಾವ ಕಡಿಮೆ ಆಗುತ್ತೆ, ಪ್ಲಸ್ ಬೇಗ ಕೆಲವೊಂದು ಮಂದಿ 15-20 ದಿವಸಕ್ಕೆ ರಿಕವರ್ ಆಗೋರು 2ನೇ ದಿವಸ ವಾಕ್ ನಡ್ಕೊತ ಮನೆಗೆ ಹೋಗ್ಬೋದು. ಸೊ ಇಂಥದ್ದು ಬೇಕಾದ ಎಲ್ಲ ಥರ ಈ 4K ಲೆಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ ಎಲ್ಲಿ ಇಲ್ಲ, ನಮ್ಮಲ್ಲಿ ಮಾತ್ರ ಇದೆ ಇದು. ಇದಕ್ಕಿಂತ ಇಂಪಾರ್ಟೆಂಟ್ ನಾನು ಇಲ್ಲಿ ತಿಳಿಸೋದೇನೆಂದರೆ ಸ್ಟಾಫು ತುಂಬ ಇಂಪಾರ್ಟೆಂಟು, ಡಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬಂದ ಪೇಷಂಟು ಯಾವ ಥರ ನಾವು ಮಾತಾಡಬೇಕು, ಯಾವ ಥರ ಅವ್ರಿಗೆ ಗೌರವ ಕೊಡಬೇಕು, ಯಾವ ಥರ ಅವ್ರಿಗೆ ಆ ನೋವು ನಾವು ಇದ್ದೀವಿ ಅನ್ನೋ ಭರವಸೆ ಕೊಡೋದಕ್ಕೆ ನಾವು ಸುಮಾರು ಮಂದಿಗೆ ಇದು ಬ್ಯಾಂಗ್ಳೂರಿಂದ IIHMR ಅಂತ ಈ ಒಂದು ದೊಡ್ಡ ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ, ಇವ್ರ ಕಡೆಯಿಂದ ನಮ್ಮ ಡಾಕ್ಟರ್ಸ್ಗೆ ಎಸ್ಪೆಷಲಿ 4 ದಿವಸದ್ದು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಂದರೆ ಪೇಷಂಟ್ ಜೊತೆಗೆ ಹೆಂಗೆ ಮಾತಾಡಬೇಕು, ಪೇಷಂಟ್ದು ಏನೇ ಒಂದು ಬಗ್ಗೆ ನಾವು ಯಾವುದು ಮಾತಾಡ್ಬೋದು ಯಾವುದು ಮಾತಾಡಬಾರ್ದು, ಅವ್ರಿಗೆ ಭರವಸೆ ಯಾವ ಥರ ಕೊಡ್ಬೋದು ಅನ್ನೋದ್ರ ಬಗ್ಗೆ, ಮತ್ತು ನಮ್ಮ ನರ್ಸಸ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಾಗಿದೆ. ಸ್ವಾಸ್ಥ್ಯ ಅಕಾಡೆಮಿ ಅಂತ ಇನ್ನೊಂದು ಪ್ರೆಸ್ಟೀಜಿಯಸ್ ಅಕಾಡೆಮಿ, ಅವ್ರ ಕಡೆಯಿಂದ ನಮ್ಮ ನರ್ಸಸ್ಗೆ, ನಮ್ಮ ಬೇರೆ ಎಲ್ಲ ಟೆಕ್ನಿಕಲ್ ಸ್ಟಾಫ್ಗೆ ಮತ್ತು ಬಿಲ್ಲಿಂಗ್ ಆ್ಯಂಡ್ ಸಪೋರ್ಟಿಂಗ್ ಸ್ಟಾಫ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಿದ್ವಿ, ಪ್ಲಸ್ ಇಂಟರ್ನಲ್ ಟ್ರೈನಿಂಗ್ ಸಹಿತ

0: ನಮ್ಮಲ್ಲಿ. ನಾನು ಐ ಮೈ ಸೆಲ್ಫ್ ಐ ಮೈ ಟ್ರೈನರ್. ಸೊ ಹಂಗಾಗಿ ಎವ್ರಿ 3 ಮಂತ್ಸ್ ಒನ್ಸು ಅವ್ರಿಗೆ ಸಾಫ್ಟ್ ಸ್ಕಿಲ್ಸ್ ಮೇಲೆ ಟ್ರೈನಿಂಗ್ ಆಗ್ತಾ ಇರುತ್ತೆ. ಪ್ಲಸ್ ನಮಗೆಲ್ಲ ಒಂದು ದೊಡ್ಡವರು ಏನಂದರೆ ಧಾರವಾಡ ನಮ್ಮದು ಮೆಡಿಕಲ್ ಯೂನಿವರ್ಸಿಟಿನೇ ಇದೆ. ಸೊ ನಾವು ಸರ್ ನಿರಂಜನ್ ಸರ್ ವೈಸ್ ಚಾನ್ಸಲರ್ ಇದು ಅಲ್ಲಿ ಇದ್ದಾರೆ, ವೈಸ್ ಚಾನ್ಸಲರ್ ಸರ್ ಇದ್ದಾರೆ, ಅವ್ರನ್ನ ಬೇಡ್ಕೊಂಡು ನಾವು ಇಲ್ಲಿಂದ ಅಲ್ಲಿ ಸಹಿತ ನಾವು, ಯಾಕಂದರೆ ಅದು ತುಂಬ ದೊಡ್ಡ ಹಾಸ್ಪಿಟಲ್, ಒಳ್ಳೆಯ ಒಂದು ಹೆಸರಿದ್ದ ಧಾರವಾಡನಲ್ಲಿ ಇರೋದು, ಇಲ್ಲಿಂದ ಟ್ರೈನಿಂಗ್ ನಾವು ಅಲ್ಲಿಗೆ ಸಹಿತ ಕಲಿಸ್ತಾ ಇರ್ತೀವಿ. ಒಂದು ಟೆಕ್ನಿಕಲ್ ಟ್ರೈನಿಂಗ್ ಇರ್ಬೋದು, ಒಂದು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಸಹಿತ ಅಲ್ಲಿಂದ ಬರ್ತಾ ಇದೆ. ಅತ್ಯಂತ ಸಂತೋಷವಾದ ಏನಂದರೆ ನಮ್ಮದು NABH ಸಹಿತ ರಿಕ್ರಿಯೇಟ್ ಆಗಿದೆ, ಇನ್ನೊಮ್ಮೆ ನಮ್ಮ ಅಗ್ರಿಗ್ರೇಟೆಡ್ ಆಗಿದೆ. ಅಂದರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನಲ್ಲಿ ನಮ್ಮದು ಹಾಸ್ಪಿಟಲ್ ಪೇಷಂಟ್ ಒಂದು ಇದರಲ್ಲಿ ಪ್ರೋಟೋಕಾಲ್ಸ್ನಲ್ಲಿ ಇದ್ರೆ ಮಾತ್ರ ಅಂಥದ್ದು ಬರುತ್ತೆ. ಸೊ ನಮ್ಮದು 1ನೇ ಸಹಿತ 2ನೇ ಸಲ ಆಗಿದೆ. ಮತ್ತು ಇನ್ನೊಂದು ಮಾನ್ಯತಾ ಸರ್ಟಿಫಿಕೇಶನ್ ಅಂತಾರೆ, ಲೇಬರ್ ಥಿಯೇಟರ್ ಅಂದರೆ ಈ ಹೆರಿಗೆ ವಿಭಾಗದಲ್ಲಿ ಥಿಯೇಟರ್ನಲ್ಲಿ ಒಂದು ವೇಳೆ ಡಾಕ್ಟರು ಬರೋದು ಒಂದು 5 ನಿಮಿಷ ಆದರೂ 3 ನಿಮಿಷ ಆದರೂ ಏನಾದರೂ ಕ್ರಿಟಿಕಲ್ ಕಂಡೀಷನ್ ಇದ್ದರೆ ನರ್ಸಸ್ಸು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋದ ಮೇಲೆ ನಮ್ಮ ನರ್ಸಸ್ಸು ಮೊನ್ನೆ ಎಕ್ಸಾಮ್ಸು ಪ್ರಿಪೇರ್ ಆಗಿ ಅಟೆಂಡ್ ಆಗಿದ್ದಕ್ಕೆ ತುಂಬ ಹೆಮ್ಮೆಯಿಂದ ಅಂತೀನಿ. 16 ಪಾಯಿಂಟ್ಸ್ ಅವ್ರು ತೊಗೊಂಡು ಪಾಸ್ ಆಗಿದ್ದಾರೆ, ಅದು ತುಂಬ ಹೆಮ್ಮೆಯ ಒಂದು ವಿಷಯ. ಮಾನ್ಯ ನನಗೆ ಗೊತ್ತಿದ್ದು ಇಡೀ ದೇಶದಲ್ಲಿ ಬೆರಳಲ್ಲಿ ಎನಿಸ್ಬೋದು ಈ ಥರ ಮಾನ್ಯತಾ ಸರ್ಟಿಫಿಕೇಟ್ ಬಂದಿದ್ದು ಅಂತ ಒಂದು ಸರ್ಟಿಫಿಕೇಟ್ ಸಹಿತ ಹಾಸ್ಪಿಟಲ್ ಹೊಂದಿದೆ ಅನ್ನೋದಕ್ಕೆ. ಮತ್ತು ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆನೂ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ, ಅದ್ರ ಬಗ್ಗೆ ಸಹಿತ ನಮ್ಮ ಕಡೆ ಕ್ವಾಲಿಫೈಡ್ ಪರ್ಸನ್ ಇದ್ದಾರೆ. ನಾವು ಫೈರ್ ಆ್ಯಂಡ್ ಸೇಫ್ಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಇವ್ರಿಗೆ ರೆಗ್ಯುಲರ್ ಆಗಿ ಇವ್ರಿಗೆ ಟ್ರೈನಿಂಗ್ಸ್ ಕೊಡ್ತಾ ಇರ್ತೀವಿ, ಮಾಕ್ ಡ್ರಿಲ್ಸ್ ಮಾಡ್ತಾ ಇರ್ತೀವಿ. ನಮ್ಮ ಹಾಸ್ಪಿಟಲ್ನಲ್ಲಿ 2 ತಿಂಗಳಿಗೊಮ್ಮೆ ಮಾಕ್ ಡ್ರಿಲ್ಸ್ ಆಗ್ತಾ ಇರ್ತವೆ.
1: ಓಕೆ,
0: ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ಸಹಿತ ಅದನ್ನು ಹೆಂಗೆ ಬಳಸಬೇಕು, ಲೇಟೆಸ್ಟ್ ಇಕ್ವಿಪ್ಮೆಂಟ್ ಸುಮಾರು ಪರ್ಚೇಸ್ ಮಾಡ್ತಾ ಇರ್ತೀವಿ. ಮತ್ತು ಇತ್ತೀಗ ನೀವು ಅಂದಂಗೆ ಪೂಜ್ಯ ಕಾಮಂದರು MRI ಸಹಿತ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. MRI ಅನ್ನೋದು ಆಲ್ಮೋಸ್ಟ್ 8-9 ಕೋಟಿ ರೂಪಾಯಿ ಖರ್ಚಾಗುತ್ತೆ, ಆದರೂ ಸಹಿತ ಇಲ್ಲಿ ಜನರಿಗೆ ಒಳ್ಳೇದಾಗಲಿ ಅಂತಂದ ಪೂಜ್ಯರು ಸುಮಾರು ಮಂದಿ ಹೋಗಿ ಅವ್ರನ್ನ ಬೇಡ್ಕೊಂಡ್ರಂತೆ, MRI ಕೊಡಿ ಸರ್ ಸುಮಾರು ಕಷ್ಟ ಆಗ್ತಾ ಇದೆ ನಮ್ಗೆ ಹೋಗಿ ಬರೋದಂತೆ, ಸುಮ್ಮನೆ ಸ್ಯಾಂಕ್ಷನ್ ಆಗಿದೆ. 6-7 ತಿಂಗಳಲ್ಲಿ MRI ಸರ್ವಿಸಸ್ ಸಹಿತ ನಾವು ಕೊಡ್ತೇವೆ. ದೊಡ್ಡ ಕಾಯಿಲೆ ಈಗ ಕೆಲವೊಂದು ಹೃದಯ ರೋಗಕ್ಕೆ ಸಂಬಂಧಿಸಿದ್ದು ಇರ್ಬೋದು, ಈ ನ್ಯೂರಾಲಜಿಗೆ ಸಂಬಂಧಿಸಿ ನರಕ್ಕೆ ಸಂಬಂಧಿಸಿರ್ಬೋದು ಇಂಥದಕ್ಕೆಲ್ಲ ಸ್ವಲ್ಪ ಹೊರಗೆ ಹೋಗ್ತಾ ಇದ್ದಾರೆ. ಅಂಥವ್ರು ಸಹಿತ ಆದಷ್ಟು ನಾವು ಇಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
1: ಈಗ ಲ್ಯಾಬ್ ಮತ್ತು ಸ್ಕ್ಯಾನ್ ಸೇವೆಗಳು ಇವೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ.
0: ಸರ್ ಈಗ ನೋಡಿ, ಲ್ಯಾಬು ನಮ್ಮದು 24/7 ಇದೆ, ಅಂದರೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಏನಿಲ್ಲ, ಯಾವಾಗ ಯಾರೇ ಆಗಲಿ ಏನೇ ಒಂದು ಲ್ಯಾಬ್ ಬಗ್ಗೆ ಅಂದರೆ ರಕ್ತ ಪರೀಕ್ಷೆ ಇರ್ಬೋದು, ಬೇರೆ ಏನೇ ಪರೀಕ್ಷೆ ಇರ್ಬೋದು ಮಾಡಬೇಕಂದ್ರೆ ಇಲ್ಲಿ ಬರ್ಬೋದು. ಯಾಕೆ ಬರಬೇಕಂದ್ರೆ ತುಂಬ ಹೆಮ್ಮೆಯಿಂದ ಅಂತೀವಿ, ನಮ್ಮದು ಪ್ರತಿ ತಿಂಗಳ ನಮ್ಮ ರಿಪೋರ್ಟ್ಸ್ ಏನಿದೆ CMC ವೆಲ್ಲೂರ್ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರ್ಗೆ, ಅದು ಕ್ವಾಲಿಟಿ ಕಂಟ್ರೋಲ್ ಅಂತೀವಿ ನಾವು. ತಿಂಗಳ ತಿಂಗಳ ಅವ್ರೇನು ಮಾಡ್ತಾರೆ, ಅವ್ರ ಕಡೆ ಮೆಂಬರ್ಶಿಪ್ ತೊಗೊಂಡ್ಮೇಲೆ ಅವರೇ ಸ್ಯಾಂಪಲ್ಸು ನಮ್ಮದು ಅವ್ರ ಕಡೆಯಿಂದ ಸ್ಯಾಂಪಲ್ಸು ವಿತೌಟ್ ಇದು ನಮಗೆ ಕಲಿಸ್ತಾರೆ, ಹೆಸರು ಗೆಸರು ಏನಿಲ್ಲ. ನಾವು ನಮ್ಮ ಲ್ಯಾಬ್ನಲ್ಲಿ ಅದನ್ನು ಟೆಸ್ಟ್ ಮಾಡಿ ಅದರ ರಿಸಲ್ಟ್ಸ್ ನಾವು ಅಲ್ಲಿಗೆ ಕಲಿಸ್ಬೇಕು. ಕಲಿಸಿದ್ಮೇಲೆ ಅವರು ಸ್ಟ್ಯಾಂಡರ್ಡ್ ಇದೆಯೋ ಇಲ್ಲ ಅಂತ ನೋಡಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅಕ್ಯುರೇಸಿ ಎಲ್ಲಿ ತನಕ ಇದೆ ಅಂತ ಲ್ಯಾಬ್ ರಿಪೋರ್ಟ್ಸು. ಸೊ ನನಗೆ ತುಂಬ ಸಂತೋಷವಾದ ವಿಷಯ ಏನಂದರೆ ಪ್ರತಿ ಸಲ ನಮ್ಮದು A+ ಅವ್ರ B+ ಬಿಟ್ಟು ಇಲ್ಲಿ ತನಕ ಅದಕ್ಕಿಂತ ಕಡಿಮೆ ಬರ್ತಾ ಇಲ್ಲ. ಸೊ ತುಂಬ ಸಂತೋಷವಾದ ವಿಷಯ, ರಿಪೋರ್ಟ್ ಅಕ್ಯುರೇಸಿ ಕರೆಕ್ಟ್ ಇರುತ್ತೆ ಅಂತ ಒಂದು. ಮತ್ತು ನಮ್ಮಲ್ಲಿ ಲ್ಯಾಬ್ನಲ್ಲಿ ವಿಷಯ ಏನಂದರೆ ಹಾರ್ಮೋನ್ ಅನಲೈಸರ್ ಫುಲ್ಲಿ ಆಟೋಮೇಟೆಡ್ ಇದೆ. ಇದರಿಂದ ಏನಾಗುತ್ತೆ, ನಿಮಗೆ ಬೇಗ ಲ್ಯಾಬ್ ಟೆಸ್ಟ್ ಕೊಡೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಥೈರಾಯ್ಡ್ ಪ್ರೊಫೈಲು ಸ್ಪೆಷಲಿ ಈಗ ನಾನು ಮಾತಾಡೋದು ಈ ಥೈರಾಯ್ಡ್ ಪ್ರೊಫೈಲ್ ಇರ್ಬೋದು, ವೈಟಮಿನ್ D ಇರ್ಬೋದು, ವೈಟಮಿನ್ B12 ಇರ್ಬೋದು, ಬೇಟಾ HCG ಅನ್ನೋದು, ಈ 4 ಇಲ್ಲಿ ಎಲ್ಲಿ ಆಗೋದಿಲ್ಲ, ಕೇವಲ ಮ್ಯಾಂಗ್ಳೂರ್ನಲ್ಲೇ ಆಗೋದು. ಇದು ನಮ್ಮ ಹಾಸ್ಪಿಟಲ್ನಲ್ಲಿ ಇರೋ ಲ್ಯಾಬು, ಇಲ್ಲೇ ನಾವು ಟೆಸ್ಟ್ ಅಂದರೆ ಮ್ಯಾಂಗ್ಳೂರ್ ಹೋಗಬೇಕಾಗಿಲ್ಲ, ಜನರು ಇಲ್ಲೇ ನಾವು ಮಾಡಿ ಕೊಡೋಕ್ಕೆ ಸಾಧ್ಯತೆ ಇದೆ. ಇದರಿಂದ ಏನಾಗುತ್ತೆ, ನಮ್ಮ ಡಾಕ್ಟರ್ ಸಹಿತ ಕಾಯೋದಬೇಕಾಗಿಲ್ಲ, ಇಮಿಡಿಯೇಟ್ಲಿ ರಿಪೋರ್ಟ್ ಆದ ಕೂಡಲೇ ಜನರಿಗೆ ನಾವು ಇಮಿಡಿಯೇಟ್ಲಿ ಸೇವೆ ಮಾಡುವ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಇದರ ಜೊತೆಗೆ ನಮ್ಮ ಹಾಸ್ಪಿಟಲ್ನಲ್ಲಿ ಬಯೋ ಕೆಮಿಸ್ಟ್ರಿ ಫುಲ್ಲಿ ಆಟೋಮ್ಯಾಟಿಕ್ ಇದಿದೆ, ಹಾರ್ಮೋನಲ್ ಫುಲ್ಲಿ ಆಟೋಮ್ಯಾಟಿಕ್ ಇಕ್ವಿಪ್ಮೆಂಟ್ ಇದೆ. HbA1c ಅಂತಾರೆ, ಅಂದರೆ ಇದು ಇಯರ್ಲಿ 3 ಮಂತ್ಸ್ ಆವ್ರೇಜು ಶುಗರ್ ಆವ್ರೇಜು ಕೊಡ್ತಾ ಇದೆ. ಇದು ನಮ್ಮ ತಾಲೂಕಿನಲ್ಲಿ ನಮ್ಮ ಒಂದೇ ಹಾಸ್ಪಿಟಲ್ನಲ್ಲಿ ಇದು ಇರೋದು, HbA1c ಅನ್ನೋದು. ಮತ್ತು ಇದೊಂದು ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮೆಟೋಗ್ರಫಿ ಅಂತ ಅಂತಾರೆ, ಅಂದರೆ HPCL ಅಂದರೆ. ಸೊ ಈ ಇಂಥ ಒಂದು ಅತ್ಯಾಧುನಿಕವಾದ ಒಂದು ಇಕ್ವಿಪ್ಮೆಂಟು ಪೂಜ್ಯರು ನಮಗೆ ಕೊಟ್ಟಿದ್ದಾರೆ. ಇದು ಎಲ್ಲ ತುಂಬ ಕಾಸ್ಟ್ಲಿ ಮಿಷಿನ್ಸ್ ಇವೆಲ್ಲ, ಆದರೂ ಜನರಿಗೆ ಬೇಗ ರಿಪೋರ್ಟ್ಸ್ ಬರಲಿ, ಡಾಕ್ಟರ್ಸ್ಗೆ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ ಕೊಡೋದಕ್ಕಂತ ಇಂಥದ್ದು ಮಾಡ್ತಾ ಇದ್ವಿ. ನಮ್ಮ ಕಡೆ ಯಾವುದೇ ಒಂದು ಜನರು ಬಂದಾಗ 24/7 ಸರ್ವಿಸಸ್ ಇದೆಲ್ಲ ತಾವು ಪಡ್ಕೋಬಹುದು.
1: ಆಸ್ಪತ್ರೆಯಲ್ಲಿ ನಡೆಯುವಂಥ ವಿಶೇಷ ಚಿಕಿತ್ಸೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸ್ಪೆಷಲಿ ನಮ್ಮಲ್ಲಿ ಫುಡ್ ಕೇರ್ ಸೆಂಟರ್ನೂ ಇದೆ, ಇದು ಯೂಸಲಿ ಅಲ್ಲಿ ಇರಲ್ಲ. ಇದಕ್ಕಿಂತ ನಮ್ಮ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ತುಂಬ ಹೆಮ್ಮೆಯಿಂದ ಅನ್ಬೋದು, ಮೊನ್ನೆ ಇತ್ತೀಗ ವಿಶ್ವದಲ್ಲಿಯೇ ಮೊದಲ ಬೆನ್ನು ಮೂಳೆ ಗಡ್ಡೆ ಮತ್ತು ಡ್ಯೂರಲ್ ಯಶಸ್ವಿ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ನಡೆದಿದೆ, ವರ್ಲ್ಡ್ನಲ್ಲಿ ಫಸ್ಟ್. ಯಾಕಂದರೆ ಇವನ್ ಕೊರಿಯನ್ ಡಾಕ್ಟರ್ಸ್, ಯೂಸಲಿ ಕೊರಿಯಾ ಈಸ್ ನೋನ್ ಫಾರ್ ಇಂಥ ಒಂದು ಶಸ್ತ್ರಚಿಕಿತ್ಸೆ, ಅವರು ಸಹಿತ ತುಂಬ ಆಶ್ಚರ್ಯ. ಡೆಹ್ರಾಡೂನ್ನಲ್ಲಿ ನಡೆದ ಒಂದು ಇದರಲ್ಲಿ ನಮ್ಮ ಡಾಕ್ಟರ್ಸು ಮಾಡಿದ ಕೇಳಿ ಅವರಿಗೆ ತುಂಬ ಆಶ್ಚರ್ಯ ಆಗಿದೆ. ಸೊ ಇಂಥ ಒಂದು ಸರ್ಜರಿ ಆಗಿ 68 ವರ್ಷ ಒಂದು ಲೇಡಿಗೆ ಇದು ಮಾಡಿದ್ದಾರೆ. ಅವರು ತುಂಬ ಬೇಗ ನಯವಾಗಿ ಅವರು ಆರಾಮಾಗಿ ನಡೆಯೋದು ಅವರು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ತಮಗೆ ಅಂದಿದ್ದಾಗ ಕೀಹೋಲ್ ಸರ್ಜರೀಸ್ ನಮ್ಮ ಕಡೆ ನಡೀತಾ ಇದ್ದಾವೆ. ಮತ್ತು ಬಾಯಿ ಕ್ಯಾನ್ಸರ್ ಅದು ಏನಿದೆ, ನಮ್ಮಲ್ಲಿ ಒಳ್ಳೆ ಫೆಲೋಶಿಪ್ ಮಾಡಿದ ಡಾಕ್ಟರ್ ಇದ್ದಾರೆ, ಕ್ಷಯಕರವಾದ ಬಾಯಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ವಕ್ರಪಾದ ಮಗುವಿದ ಶಸ್ತ್ರಚಿಕಿತ್ಸೆ, ಇದು ತುಂಬ ಕ್ಲಿಷ್ಟವಾದ ಒಂದು ಇದಾಗಿದೆ. ಉಬ್ಬಿರುವ ರಕ್ತನಾಳಿಗೆ ಎಂಡೋವೇನರ್ ಲೇಸರ್ ಶಸ್ತ್ರಚಿಕಿತ್ಸೆ ನಡೆದಿದೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಹಾಗೂ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟು, ಅದೇ ಥರ ಏಕಕಾಲಕ್ಕೆ 2 ಕಾಲಿಗೆ ಟೋಟಲ್ ನೀ ರಿಪ್ಲೇಸ್ಮೆಂಟು ಆಗಿದೆ. ಲ್ಯಾಪ್ರೋಸ್ಕೋಪಿಕ್ ಹಿಸ್ಟರೆಕ್ಟಮಿ ಶಸ್ತ್ರಚಿಕಿತ್ಸೆ ನಡೀತಾ ಇದ್ದಾವೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಆ್ಯಸ್ ಯೂಶುವಲ್. ಮತ್ತು ಟ್ಯಾಪಿಂಗ್ ಶಸ್ತ್ರಚಿಕಿತ್ಸೆ ಮತ್ತು ಕಷ್ಟವಾದ ಏನು ದಂತ ಚಿಕಿತ್ಸೆ ಸಹಿತ ನಮ್ಮಲ್ಲಿ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಬೇಕಾದಂಥ ಅತ್ಯಾಧುನಿಕವಾದ ನಮ್ಮ ಕಡೆ 32 ಸ್ಲೈಸ್ ಸ್ಕ್ಯಾನರ್ ಇದೆ, ಮತ್ತು 4 BPL ELISA 600 ವೆಂಟಿಲೇಟರ್ ನಮ್ಮಲ್ಲಿ ಟೋಟಲ್ 8 ಇದ್ದಾವೆ ಅಂತ ಅನ್ನೋದಕ್ಕೆ. ಇದ್ರ ಜೊತೆಗೆ ಹಾರ್ಮೋನ್ ಪರೀಕ್ಷೆ, ಬಂಜೆತನ ಪರೀಕ್ಷೆ, ಇದಕ್ಕೆ ನಮಗೆ ಇವರು ಯಂತ್ರಗಳಿದ್ದಾವೆ. CM ನಾನು ತಮಗೆ ಅಂದಾಗೆ ಇದೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏನಂದರೆ ಹಾಸ್ಪಿಟಲ್ನಲ್ಲಿ ಒಳ್ಳೆ ಟ್ರೈನ್ಡ್ ಸ್ಟಾಫ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದೆ, ಈ ಯಂತ್ರಗಳನ್ನೆಲ್ಲ ಬಳಸೋದಕ್ಕೆ ಬೇಕಾದ ಎಲ್ಲ ವೆಲ್ ಟ್ರೈನ್ಡ್ ಸ್ಟಾಫ್ ಇದ್ದಾರೆ.
1: ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳು ಮತ್ತು ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳು, ಆಸ್ಪತ್ರೆಯ ಮೂಲಕ ಜನಸಮುದಾಯಕ್ಕೆ ಕೊಡ್ತಿರುವಂಥ ವಿವಿಧ ರೀತಿಯಾದಂಥ ಸೇವೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ತಾವು ತಿಳಿಸಿದಿರಿ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದದಲ್ಲಿ ಕೂಡ ನಾವು ಸರಣಿ ಕಾರ್ಯಕ್ರಮಗಳನ್ನು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ನಿರಂತರವಾಗಿ ಮಾಡುವ ಮೂಲಕ ಆರೋಗ್ಯದ ಕಾಳಜಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಸರ್. ಇಷ್ಟು ಹೊತ್ತು ನಮ್ಮ ಈ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.
0: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮನದಲ್ಲೇ ಮತ್ತೆ ಮತ್ತೆ ಗುಣುಗುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
3: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
2: ಮನದ ಗದಪು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ ಹಾಡು.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
0: ಮನದ ಗದುವು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

0: ಗಾನಮಂಜೂಷ ಕನ್ನಡ ಚಿತ್ರಗೀತೆಗಳು ಓನ್ಲಿ ಆನ್ ರೇಡಿಯೋ ನಿನಾದ 90.4 FM.
1: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಇನ್ನೀಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ. ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸಬಹುದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಜ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಜ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನು ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 0.5 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರ್ಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೆ ಏನಕ್ಕೆ ತಡ, ನೀವು ಯೂಸ್ ಮಾಡಿ, ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ. ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಉಜಿರಿ ಉಜಿರಿ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಮಾತಿರಗ್ಲಾ, ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.
3: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತರಿಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಆಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರು ತೆರೀದ್ ಬಾರಿ ಸಂತೋಷ ಆಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪುನಂತ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳು.

ಜೀವನ ಎನ್ನುವುದು ಭಗವಂತ ಕೊಟ್ಟ ಉಡುಗೊರೆ. ಕಷ್ಟ ನೋವು ಈ ಸೃಷ್ಟಿಯಲ್ಲಿ ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಆದ್ರೆ ನಮ್ಮ ಉಳಿತಿಗಾಗಿ ಅದನ್ನು ತಿಳಿದು ಬದುಕಬೇಕು. ಅದನ್ ಬಿಟ್ಟು ಸಾವಿಗೆ ಶರಣಾಗಬಾರ್ದು. ಹುಟ್ಟು ಖಚಿತ, ಸಾವು ನಿಶ್ಚಿತ, ಆದ್ರೆ ಆತ್ಮಹತ್ಯೆ ಘೋರ ದುರಂತ. ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ, ಬದುಕಿಗೆ ದಾರಿ ಹುಡುಕಿ ಜೀವಿಸಲಿಕ್ಕೆ ಧೈರ್ಯ ಬೇಕು. ಆತ್ಮಹತ್ಯೆಯ ಆಲೋಚನೆಗಳನ್ನ ತಡೆಯುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 10ಕ್ಕೆ ವಿಶ್ವ ಆತ್ಮಹತ್ಯೆ ತಡೆ ದಿನ ಎಂದು ಹೇಳ್ತೇವೆ. ಇದು ಅತಿ ಸೂಕ್ಷ್ಮ ಹಾಗೆ ಹೆಚ್ಚು ಮಹತ್ವ ಇರುವ ವಿಷಯ. ಆದ್ರೂ ಎಲ್ಲ ಸಂದರ್ಭಗಳಲ್ಲಿ ನಾವು ಈ ಬಗ್ಗೆ ಮಾತಾಡಲಿಕ್ಕೆ ಹಿಂಜರಿತೇವೆ. ಪ್ರಪಂಚದೆಡೆ ಬೇರೆ ಬೇರೆ ಚಟುವಟಿಕೆಗಳೊಂದಿಗೆ ಆತ್ಮಹತ್ಯೆಯನ್ನು ತಡೆಯಲು ಆತ್ಮವಿಶ್ವಾಸ ತುಂಬೋದು, ಹಾಗೆ ಭರವಸೆ ಸಂಭಾಷಣೆಯನ್ನು ಬೆಳೆಸೋದು, ಹಾಗೆ ಜಾಗೃತಿ ಮೂಡಿಸುವುದು ಈ ದಿನದ ಮಹತ್ವ.

0: ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ನಾತಕೋತ್ತರ ಕೇಂದ್ರ ಉಜಿರೆ ಇಲ್ಲಿನ ಮನೋವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ತಡೆ ದಿನದ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ನಾನು ನಿಮ್ಮ ನಿರೂಪಕಿ ಆಶುರಾ ಫೈಜಾ.
1: ಇದುವೇ ಮನದ ಧ್ವನಿ, ನಮ್ಮ ಮನ ಧ್ವನಿ, ಮನ ಧ್ವನಿ, ಮನ ಧ್ವನಿ.
0: ಕಾರ್ಯಕ್ರಮವನ್ನು ಕೆ ಕಲ್ಯಾಣ್ ರವರ ಅರಳುವ ಹೂವುಗಳೇ ಎಂಬ ಚಿತ್ರಗೀತೆಯೊಂದಿಗೆ ಪ್ರಾರಂಭಿಸೋಣ. ಹಾಡಲಿದ್ದಾರೆ ಪೂರ್ವಿ ಮತ್ತು ಬಳಗ.

0: ವಿಶ್ವ ಆತ್ಮಹತ್ಯೆ ತಡೆ ದಿನದ ಇತಿಹಾಸ, ಮಹತ್ವ, ಈ ವರ್ಷದ ಥೀಮ್ ಹಾಗೂ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಕಾವ್ಯ.
1: ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರವಲ್ಲ. ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಕೆಲವು ಸಣ್ಣ ವಿಚಾರ, ಸಂಗತಿ ಅಥವಾ ಘಟನೆಗಳಿಗೆ ಹೆದರಿ ಬೇಸರಗೊಂಡು ಇವುಗಳಿಗೆಲ್ಲ ಒಂದೇ ಪರಿಹಾರ ಸಾವು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಇಂತಹ ಪ್ರಕರಣಗಳನ್ನು ತಡೆಯಲು ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವವರ ಮನಸ್ಸನ್ನು ಪರಿವರ್ತಿಸಲು ಹಾಗೂ ಮಾನಸಿಕ ಆರೋಗ್ಯದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ತಡೆ ದಿನವೆಂದು ಆಚರಿಸುತ್ತೇವೆ. ಹಾಗಾದರೆ ಈ ದಿನ ಯಾವಾಗ, ಯಾರು ಪ್ರಾರಂಭ ಮಾಡಿದ್ರು, ಇದರ ಮಹತ್ವವೇನು, ಜನರಲ್ಲಿ ಯಾಕೆ ಆತ್ಮಹತ್ಯೆಯಂತಹ ಯೋಚನೆ ತಡೆಗಟ್ಟುವುದನ್ನು ತಡಿಬೇಕು ಎನ್ನುವ ಬಗ್ಗೆ ಚರ್ಚಿಸೋಣ ಬನ್ನಿ. ಸಾಯುವುದಕ್ಕೆ ಹಲವು ಕಾರಣವಿರಬಹುದು, ಆದರೆ ಬದುಕಲು ಕೇವಲ ಒಂದು ಕಾರಣ ಸಾಕು. ಇತ್ತೀಚಿನ ದಿನಗಳಲ್ಲಿ ಪ್ರೀತಿ, ಪ್ರೇಮ, ಆರ್ಥಿಕ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಮಾದಕಗಳ ಚಟ, ಮಾನಸಿಕ ಒತ್ತಡ, ಅನಾರೋಗ್ಯ, ಪೋಷಕರ ಒತ್ತಡ, ಕೆಲವು ಘಟನೆಗಳು, ಹಾರ್ಮೋನ್ಗಳ ಬದಲಾವಣೆಯಿಂದ ಉಂಟಾಗುವ ಸಮಸ್ಯೆ, ಅನಾರೋಗ್ಯದ ಒತ್ತಡ, ಬದುಕಿಗೆ ಅರ್ಥವಿಲ್ಲ ಎಂಬ ಭಾವನೆ, ನಿರಂತರ ಭಯ, ಅಶಾಂತಿ, ಭವಿಷ್ಯದಲ್ಲಿ ಏನು ಉತ್ತಮವಾಗುವುದಿಲ್ಲ ಎಂಬ ಭಾವನೆ, ಒಂದು ಕ್ಷಣದ ಕೋಪ ಅಥವಾ ದುಃಖದಿಂದ ಮೂಡಿದ ತೀವ್ರ ನಿರ್ಧಾರ, ತನ್ನ ನೋವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ಅನಿಸಿಕೆ, ಇಂತಹ ಹಲವು ಕಾರಣಗಳಿಂದ ತಮಗೆ ಜೀವನವೇ ಬೇಡ ಎಂದು ನಿರ್ಧರಿಸುತ್ತಾರೆ. ಇದಕ್ಕೆ ಕೇವಲ ವಯಸ್ಸಿನ ಪರಿಧಿಯಿಲ್ಲ. ಮಕ್ಕಳು, ಹಿರಿಯರು, ಯುವಕರು, ಯುವತಿಯರಲ್ಲೂ ಇಂತಹ ಯೋಚನೆ ಹೆಚ್ಚುತ್ತಿದೆ. ಇದನ್ನು ತಡೆಯಲೆಂದೇ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನಾಗಿ ಆಚರಿಸುತ್ತೇವೆ. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೊಸೈಟಿ ಪ್ರಿವೆನ್ಷನ್ ಎಂಬ ಸಂಸ್ಥೆ 2003 ವಿಶ್ವ ಆರೋಗ್ಯ ಸಂಸ್ಥೆಯ ಸಹಯೋಗದೊಂದಿಗೆ ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನು ಪ್ರಾರಂಭಿಸಿತು. ಇದರ ಉದ್ದೇಶವೇ ಆತ್ಮಹತ್ಯೆಯನ್ನು ತಡೆಯುವುದು. ಆತ್ಮಹತ್ಯೆಯು ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಜನರು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಡೆಯುವುದು ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ತುಂಬಾ ಮಹತ್ವವಾಗಿದೆ. ಈ ದಿನ ವಿವಿಧ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಆತ್ಮಹತ್ಯೆ ತಡೆಯುವ ಉದ್ದೇಶದ ಜೊತೆ ಅಭಿಯಾನ, ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಈ ವರ್ಷದ ಉದ್ದೇಶ ನೋಡುವುದಾದರೆ, ಪ್ರತಿ 2 ಅನ್ವಯವಾಗುವಂತೆ ನಿರ್ದಿಷ್ಟ ಉದ್ದೇಶದೊಂದಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನವನ್ನು ಆಚರಿಸುತ್ತಾರೆ. 2024-26 ಆತ್ಮಹತ್ಯೆಯ ನಿರೂಪಣೆಯನ್ನು ಬದಲಾಯಿಸೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆತ್ಮಹತ್ಯೆ ಯತ್ನಿಸುವ ವ್ಯಕ್ತಿಯನ್ನು ಮಾತನಾಡಿಸುವುದು, ಅವರ ದುಃಖದಲ್ಲಿ ನಾವು ಭಾಗಿಯಾಗೋಣ, ಈ ಮೂಲಕ ಆತನನ್ನು ಅಪಾಯದಿಂದ ಪಾರು ಮಾಡೋಣ ಎಂಬ ಉದ್ದೇಶವನ್ನು ಹೊಂದಿದೆ. ವಿಶ್ವದಲ್ಲಿ ಪ್ರತಿ ವರ್ಷ 7 ಲಕ್ಷಕ್ಕೂ ಮಂದಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಇನ್ನು ಹಲವಾರು ಮಂದಿ ಇದರ ಕುರಿತು ಆಲೋಚನೆ ಮಾಡುತ್ತಾರೆ. ಅದೇ ನಮ್ಮ ದೇಶದಲ್ಲಿ 2022 ಅಂಕಿಅಂಶಗಳ ಪ್ರಕಾರ ವಾರ್ಷಿಕವಾಗಿ 1.7 ಮಂದಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅದರಲ್ಲಿ 1.21 ಪುರುಷರು ಹಾಗೂ 44,000 ಮಹಿಳೆಯರಿದ್ದಾರೆ. ಅದರಲ್ಲೂ 18-45 ಜನರ ಹೆಚ್ಚು ಸಂಖ್ಯೆ ಹೆಚ್ಚಾಗಿದೆ. ಯುವಕರ ದೇಹದಲ್ಲಿ ಹಲವು ಬದಲಾವಣೆಗಳು ಸಂಭವಿಸುವ ಸಮಯದಲ್ಲಿ ಟೆಸ್ಟೋಸ್ಟೆರೋನ್, ಇಸ್ಟ್ರೋಜನ್, ಪ್ರೊಜೆಸ್ಟ್ರೋನ್, ಕಾರ್ಟಿಸಲ್, ಸೆರೋಟೋನಿಕ್, ಡೋಪಮಿನ್ ಮುಂತಾದ ಹಾರ್ಮೋನ್ಗಳ ಮಟ್ಟ ಏರುಪೇರು ಆಗುತ್ತದೆ. ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ ಆಕ್ರೋಶ, ಆತಂಕ, ಮನನೊಂದು ಹೋಗುವುದು, ಕೆಲವೊಮ್ಮೆ ಬೇಸರದಿಂದ ಬದುಕುವುದೇ ಬೇಡ ಎನ್ನುವ ಭಾವನೆ ಉಂಟಾಗುತ್ತದೆ. ಅದೇ ರೀತಿ ಮಹಿಳೆಯರಲ್ಲಿ ಋತುಚಕ್ರ, ಗರ್ಭಧಾರಣೆ, ಹೆರಿಗೆಯ ನಂತರದ ಹಾರ್ಮೋನ್ಗಳ ಬದಲಾವಣೆ ಬಹಳ ತೀವ್ರವಾಗಿರುತ್ತದೆ. ವಿಶೇಷವಾಗಿ ಹೆರಿಗೆಯ ನಂತರದ ಡಿಪ್ರೆಷನ್ಗೆ ಹಲವಾರು ಮಹಿಳೆಯರು ಒಳಗಾಗಿ ಆತ್ಮಹತ್ಯೆ ಯೋಚನೆ ಮಾಡುತ್ತಾರೆ. ಹಾಗೆಯೇ ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆಗಳು ಕೂಡ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಕೆಲವೊಮ್ಮೆ ವ್ಯಕ್ತಿಗೆ ತಾನು ಖಿನ್ನತೆಯಲ್ಲಿ ಇದ್ದೇನೆಂಬ ಅರಿವೇ ಇರುವುದಿಲ್ಲ, ಆದರೆ ಹಾರ್ಮೋನ್ಗಳ ಅಸಮತೋಲನವು ಆತ್ಮಹತ್ಯೆ ಪ್ರವೃತ್ತಿಗೆ ಕಾರಣವಾಗಬಹುದು. ಆದ್ದರಿಂದ ಆತ್ಮಹತ್ಯೆ ತಡೆ ಚಟುವಟಿಕೆಗಳಲ್ಲಿ ಕೇವಲ ಮನೋವಿಜ್ಞಾನ ಮಾತ್ರವಲ್ಲ, ವೈದ್ಯಕೀಯ ತಪಾಸಣೆಗಳು ಅತ್ಯಗತ್ಯ. ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ತೀವ್ರ ಮನೋಭಾವ ಬದಲಾವಣೆಗಳು ಕಂಡುಬಂದರೆ ಪೋಷಕರು ಹಾಗೂ ಶಿಕ್ಷಕರು ಅದನ್ನು ಹಠ ಅಥವಾ ಮೂಡ್ ಸ್ವಿಂಗ್ ಎಂದು ತಳ್ಳಿಬಿಡಬಾರದು. ಬದಲಿಗೆ ತಕ್ಷಣ ಮಾನಸಿಕ ಆರೋಗ್ಯ ತಜ್ಞರನ್ನು ಸಂಪರ್ಕಿಸಬೇಕು. ಇತ್ತೀಚೆಗೆ NCERB ಬಿಡುಗಡೆ ಮಾಡಿದ ವಿದ್ಯಾರ್ಥಿ ಆತ್ಮಹತ್ಯೆ ಎಂಬ ಸಾಂಕ್ರಾಮಿಕ ರೋಗ ವರದಿಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಸಂಖ್ಯೆ ಹೆಚ್ಚುತ್ತಲಿದೆ. ಮನೋವಿಜ್ಞಾನಿಗಳು ಹೇಳುವಂತೆ ಮಕ್ಕಳ ಮನಸ್ಸು ತುಂಬಾ ಸಂವೇದನಶೀಲವಾಗಿರುತ್ತದೆ. ಚಿಕ್ಕ ತಪ್ಪು, ಅಲ್ಪ ಟೀಕೆ ಅಥವಾ ಸೋಲು, ಕೂಡ ಅವರ ಮನಸ್ಸಿಗೆ ಆಳವಾದ ನೋವನ್ನು ಉಂಟು ಮಾಡಬಹುದು. ಈ ವಯಸ್ಸಿನಲ್ಲಿ ಅವರು ತಮ್ಮ ಭಾವನೆಗಳನ್ನು ಸರಿಯಾಗಿ ಹಂಚಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಜೊತೆಗೆ ಮುಕ್ತವಾಗಿ ಮಾತನಾಡುವುದು ತುಂಬಾ ಮುಖ್ಯ. ನೀನು ವಿಫಲರಾದರೇನು, ಇನ್ನು ಮುಂದೆ ಅದನ್ನು ಪ್ರಯತ್ನಿಸು, ಮುಂದೊಂದು ದಿನ ನೀನು ಗೆಲ್ಲುವೆ ಎನ್ನುವ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಆತ್ಮಹತ್ಯೆ ಯೋಚನೆ ಬಂದರೆ ಮೌನವಾಗಿರಬೇಡಿ, ಸಹಾಯ ಕೇಳಿ. ಭಾರತದಲ್ಲಿ ಕೇಂದ್ರ ಸರ್ಕಾರದ ಕಿರಣ್ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಹಾಯವಾಣಿ 1800 599 0019 ಇದು ದಿನದ 24x7 ಲಭ್ಯವಿದೆ. ಇದೇ ರೀತಿ ಹಲವು ಸಹಾಯವಾಣಿಗಳು ಲಭ್ಯವಿದೆ. ಇದರಿಂದ ನಿಮಗೆ ಬೇಕಾಗುವಂತಹ ಮಾನಸಿಕ ಸಹಾಯವನ್ನು ಪಡೆಯಬಹುದು. ಇದರ ಜೊತೆಗೆ ಹಲವಾರು ಸಂಸ್ಥೆಗಳ ಸಹಾಯವಾಣಿ ಸಂಖ್ಯೆಗಳು ಲಭ್ಯವಿದೆ. ಈ ಸಂಖ್ಯೆಗಳಿಂದ ಮನೋವೈದ್ಯರ ಸಲಹೆಗಳನ್ನು ಯಾವಾಗಲೂ ನಮ್ಮ ಜೊತೆ ಮಾತನಾಡಲು ಸಿದ್ಧರಾಗಿರುತ್ತಾರೆ. ಆತ್ಮಹತ್ಯೆ ಪ್ರವೃತ್ತಿಗೆ ಕಡಿವಾಣ ಹೇಗೆ? ಮನೆಯಲ್ಲಿ ಮಕ್ಕಳಿಗೆ ಮುಕ್ತವಾಗಿ ಮಾತನಾಡುವ ಅವಕಾಶ ಸೃಷ್ಟಿಸಬೇಕು. ಅಗತ್ಯ ಮಾರ್ಗದರ್ಶನ ಹಾಗೂ ಸಲಹಾ ಕೇಂದ್ರಗಳನ್ನು ಶಾಲಾ ಕಾಲೇಜು ಮಟ್ಟದಲ್ಲಿ ಸ್ಥಾಪಿಸಬೇಕು. ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವುದು, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಜನರಲ್ಲಿ ಮನೋವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವುದು, ಜನರಿಗೆ ತಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳುವುದು. ಆತ್ಮಹತ್ಯೆ ಯೋಚನೆ ಬಂದರೂ ಅದನ್ನು ಮಾತಿನಲ್ಲಿ ಹೇಳಿ ಮೌನವಾಗಬೇಡಿ. ಸಾಯಲು ಸಾವಿರ ಕಾರಣ ಇರಬಹುದು, ಆದರೆ ಬದುಕಲು ಒಂದು ಕಾರಣ ಸಾಕು. ಒಬ್ಬರ ಜೀವ ಉಳಿಸುವುದೇ ನಮ್ಮ ಮಾನವೀಯ ಜವಾಬ್ದಾರಿ. ಸಕಾರಾತ್ಮಕ ಚಿಂತನೆ ಬೆಳೆಸಿಕೊಳ್ಳೋಣ. ಆತ್ಮಹತ್ಯೆ ಎಂದರೆ ಸಮಸ್ಯೆಗೆ ಪರಿಹಾರವಲ್ಲ, ಅದು ಬದುಕಿನ ಅಮೂಲ್ಯ ಅವಕಾಶಗಳನ್ನು ಕಳೆದುಕೊಳ್ಳುವುದಷ್ಟೇ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಬದುಕಿಗೆ ಸಣ್ಣ ಕಾರಣ ಸಾಕು ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಆತ್ಮಹತ್ಯೆ ತಡೆ ಒಂದು ವ್ಯಕ್ತಿಯ ಜವಾಬ್ದಾರಿಯಲ್ಲ, ಅದು ಕುಟುಂಬ, ಶಾಲಾ ಕಾಲೇಜು, ಸಮಾಜ, ಮಾಧ್ಯಮ, ವೈದ್ಯಕೀಯ ಕ್ಷೇತ್ರ ಮತ್ತು ಸರ್ಕಾರ ಎಲ್ಲರ ಜವಾಬ್ದಾರಿಯೂ ಹೌದು. ನಾವು ಪರಸ್ಪರ ಮಾತನಾಡಿ, ಕೇಳಿ, ಬೆಂಬಲ ನೀಡಿ. ಜೀವವೇ ಅಮೂಲ್ಯ, ಬದುಕುವುದೇ ವಿಜಯ. ಈ ಸಂದೇಶವನ್ನು ಹಂಚಿಕೊಂಡು ಪ್ರತಿದಿನವೂ ಆತ್ಮಹತ್ಯೆ ತಡೆಯುವ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಹಾಕೋಣ.
0: ಎಲ್ಲರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಕ್ಷಣದಲ್ಲಿ ಕತ್ತಲೆ ತುಂಬುತ್ತದೆ. ಜೀವನ ಎಷ್ಟೇ ಕತ್ಲಾದರೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರ್ತದೆ. ಆ ಕತ್ಲನ್ನು ಹೋಗಲಾಡಿಸಿ ಅದರ ಹಿಂದಿರುವ ಬೆಳಕನ್ನು ಜೀವನ ಮಾರ್ಗವಾಗಿ ಬದಲಾಯಿಸುವುದು ಅಗತ್ಯ. ಈ ಕುರಿತು ಬದುಕು ಒಂದು ಬೆಳಕು ಎಂಬ ನಾಟಕವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಸಂಜನಾ ಮತ್ತು ಬಳಗ.

ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಬರುತ್ತವೆ. ಆಗ ಬದುಕಿನಲ್ಲಿ ಕತ್ತಲೆ ತುಂಬಿರುತ್ತದೆ. ಆದರೆ ನೆನಪಿರಲಿ, ಕತ್ತಲೆ ಹಿಂದೆ ಬೆಳಕು ಅಡಗಿದೆ. ಕೇಳಿ, ಕೆಲವೊಮ್ಮೆ ಮನಸ್ಸು ಕತ್ತಲೆಯೊಳಗೆ ಸಿಲುಕುತ್ತದೆ. ಆಗ ಬಾಳಿ

0: ಕಷ್ಟಪಟ್ಟು ಓದಿಸ್ತಿದ್ದಾರೆ. ಈಗ ನಾನು ಹೇಗೆ ಮುಖ ತೋರಿಸ್ಲಿ? ಇದಕ್ಕಿಂತ ಸಾಯೋದೇ ಒಳ್ಳೆಯದು.
1: ಮಗಳೇ, ಯಾಕೆ ತುಕ್ತಲ್ಲಿದ್ದೀಯಾ?
0: ಅಮ್ಮ ಅಮ್ಮ, ಅದು ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀನಿ ಅಮ್ಮ. ಎಲ್ಲರೂ ನನ್ನ ನಗ್ತಾರೆ ಅಮ್ಮ. ನಂಗೆ ತುಂಬಾ ಬೇಜಾರಾಗ್ತಿದೆ. ಯಾಕಾದ್ರೂ ಬದುಕಿದೇನೋ ಅನಿಸ್ತಿದೆ.
1: ಅಯ್ಯೋ ಮಗಳೇ, ಇಷ್ಟಕ್ಕೆಲ್ಲ ಯಾರು ಬೇಜಾರಾಗ್ತಾರೆ? ಅಂಕಗಳು ಕೇವಲ ಕಾಗದದ ಸಂಖ್ಯೆಗಳಷ್ಟೇ. ನಿನ್ನ ವ್ಯಕ್ತಿತ್ವ, ನಿನ್ನ ಕನಸುಗಳು, ನಿನ್ನ ಮನಸ್ಸು, ಇವೇ ನಿನ್ನ ನಿಜವಾದ ಗೆಲುವು.
0: ಆದ್ರೆ ಅಮ್ಮ, ಅಪ್ಪಗೆ ಇದ್ರ ಬಗ್ಗೆ ಗೊತ್ತಾದ್ರೆ ನಂಗೆ ಬೈತಾರೆ ಅಲ್ವಾ?
1: ಬೈಯೋದು ಕೋಪದ ಶಬ್ದ ಅಷ್ಟೇ, ಅದು ಕಾಳಜಿಯ ಕೂಗು ಕೂಡ. ಅಪ್ಪ ನೀನು ಓದಿ ಜೀವನದಲ್ಲಿ ಸಾಧನೆ ಮಾಡಿ ದೊಡ್ಡದಾಗಿ ಬೆಳಿಲಿ ಅಂತ ಬೈಯೋದಷ್ಟೇ. ಅವರಿಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ ಇದೆ. ನೀನ್ ಹೆದರಬೇಡ, ನಾವು ನಿನ್ ಜೊತೆ ಇರ್ತೇವೆ.
2: ಅಮ್ಮ, ನಾನು ಇನ್ ಮುಂದೆ ತುಂಬಾ ಚೆನ್ನಾಗಿ ಓದ್ತೀನಿ. ಮುಂದಿನ ಸಲ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತಗೊಳ್ತೀನಿ. ನಿನಗೂ ಮತ್ತೆ ಅಪ್ಪಂಗೂ ಖುಷಿ ಪಡಿಸ್ತೀನಿ.

0: ಹಲೋ ಮಹೇಶ್, ಏನಾಯಿತು ನಿನಗೆ? ಇಷ್ಟು ಸಲ ನಿನಗೆ ಕಾಲ್ ಮಾಡಿದೆ, ಮೆಸೇಜ್ ಮಾಡಿದೆ, ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಆಯ್ತಾ? ಏನಾದರೂ ಇದ್ರೆ ನನ್ನ ಹತ್ರ ಹೇಳು.
1: ನೋಡು, ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಇನ್ನು ಮುಂದೆ ನನಗೆ ಕಾಲ್ ಮಾಡಬೇಡ.
0: ಮಹೇಶ್, ಯಾಕೆ ಈ ಥರ ಮಾತಾಡ್ತಿದ್ದೀಯಾ?
1: ನಮ್ಮ ಮನೆಯಲ್ಲಿ ನಮ್ಮಿಬ್ಬರ ಲವ್ ವಿಚಾರ ಗೊತ್ತಾಯಿತು. ನಿನ್ನ ಫೋಟೋ ಕೂಡ ತೋರಿಸಿದ್ರೆ, ಆದರೆ ಏನು ಹೇಳಿ, ಅವರಿಗೆ ಅಷ್ಟೇನು ಚೆಂದಾಗಿ ಅನಿಸಲಿಲ್ಲ. ಅವನು ಅದು ಅಲ್ಲದೆ ನಮ್ಮ ಇಬ್ಬರ ಜಾತಕ ಕೂಡ ಹೊಂದಾಣಿಕೆ ಆಗ್ತಿಲ್ಲ. ಹುಡುಗಿಗೆ ಏನಾದರೂ ಕೊಡುವ ಅಂದರೆ ಅದು ಕೂಡ ನನಗೆ ಆಗುವುದಿಲ್ಲ. ನಮ್ಮ ಮನೆಯಲ್ಲಿ ತುಂಬ ಡಿಮ್ಯಾಂಡ್ಸ್ ಕೇಳ್ತಾರೆ. ಏನೆಂದರೆ ತುಂಬ ಚೆನ್ನಾಗಬೇಕು, ಆಡಂಬರವಾಗಿ ಮದುವೆ ಮಾಡಬೇಕು, ಹಾಗೆಲ್ಲ ಕೇಳ್ತಾರೆ. ನಿನ್ನ ಕೈಯಿಂದ ಅದು ಕೊಡಲು ಕೂಡ ಆಗುವುದಿಲ್ಲ. ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮನನ್ನು ಬೇಸರ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಮುಂದೆ ನನಗೆ ನಿನಗೆ ಯಾವುದೇ ಸಂಬಂಧ ಇಲ್ಲ. ಗುಡ್ ಬೈ.

0: ಯಾಕೆ ಏನಾಯ್ತು, ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ಯಾ?
1: ಮಹೇಶ್ ಕಾಲ್ ಮಾಡಿದ್ದ. ನಂಗೆ ನಿಂಗೆ ಇನ್ ಮುಂದೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟ. ಪ್ರೀತಿ ಮಾಡುವಾಗ ಇಲ್ಲದೆ ಇರೋ ಜಾತಿ, ಅಂದ, ಚಂದ, ದುಡ್ಡು ಇವಾಗ ಮಧ್ಯೆ ಬಂದ್ಬಿಡ್ತ. ನಂಗೆ ಅವನ್ ಬಿಟ್ಟು ಇರೋಕೆ ಇಷ್ಟ ಇಲ್ಲ, ಅವನ್ ಬಿಟ್ಟು ಬೇರೆಯವ್ರ ಜೊತೆ ಜೀವನ ಮಾಡೋಕ್ಕೂ ಇಷ್ಟ ಇಲ್ಲ. ಇದಕ್ಕಿಂತ ನಾನು ಸಾಯೋದೇ ಮೇಲು.
0: ಹನು, ನೀನು ಅವನ್ ಪ್ರೀತಿ ಮಾಡಿ 3 ವರ್ಷ ಮಾತ್ರ ಆಗಿರೋದು. ನೀನು ಅವನಿಗೋಸ್ಕರ ಸಾಯೋದಕ್ಕೆ ಹೊರಟ್ರೆ ನಿನ್ನ 23 ವರ್ಷ ಸಾಕಿರೋ ನಿಮ್ಮಪ್ಪ ನಿಮ್ಮಮ್ಮ ಅವ್ರು ಸತ್ತೋಗ್ತಾರೆ, ಅವಾಗ ನೀನು ಏನ್ ಮಾಡ್ತೀಯಾ? ಅದ್ರ ಬದಲು ನೀನು ಅವನ್ ಮಾಡಿರೋ ಮೋಸನ ನೀನು ಮರ್ತೋಗು. ಇಲ್ಲಿ ಕೆಲವರಿಗೆ ಪ್ರೀತಿ ಅನಿವಾರ್ಯ, ಆದ್ರೆ ಇನ್ನು ಕೆಲವರಿಗೆ ಪ್ರೀತಿ ಅವಶ್ಯಕ. ಇನ್ನು ಕೆಲವರಿಗೆ ಪ್ರೀತಿ ಅನ್ನೋದು ಪ್ರಾಣ ಆಗಿರುತ್ತೆ, ಆದ್ರೆ ಇವನಿಗೆ ಅದ್ ಯಾವುದ್ರ ಹರಿವು ಕೂಡ ಇಲ್ಲ. ಅದಕ್ಕೋಸ್ಕರ ನೀನ್ ಸಾಯೋ ನಿರ್ಧಾರನ ಬಿಟ್ಬಿಡು, ಯಾಕಂದ್ರೆ ನಿನ್ಗೋಸ್ಕರ ನಿಮ್ಮಪ್ಪ ನಿಮ್ಮಅಮ್ಮ ಇದ್ದಾರೆ. ಸಾಯೋದ್ರಿಂದ ನಿನಗೇನು ಸಿಗಲ್ಲ, ಅದನ್ನ ಅರ್ಥ ಮಾಡ್ಕೋ. ಅರ್ಥ ಆಯ್ತಾ?
1: ಹೌದು, ನೀನ್ ಹೇಳಿದ್ ನಿಜ. ನನ್ ದುಡುಕಿ ತಪ್ಪು ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಯಾವ ವ್ಯಕ್ತಿ ನನ್ನ ಬೇಡ ಅಂತ ದೂರ ಮಾಡಿದ್ನೋ ಅದೇ ವ್ಯಕ್ತಿ ನನ್ನನ್ನು ನೋಡಿ ಆಶ್ಚರ್ಯ ಪಡಬೇಕು, ಎಂತ ಹುಡುಗಿನ ಕಳ್ಕೊಂಡೆ ಅಂತ ಪಶ್ಚಾತ್ತಾಪ ಪಡಬೇಕು. ಆ ರೀತಿ ಬದುಕಿ ತೋರಿಸ್ತೀನಿ. ನಾನು ಪ್ರೀತಿಯಲ್ಲಿ ಸೋತಿದ್ದೀನಿ ನಿಜ, ಆದರೆ ಜೀವನದಲ್ಲಿ ಯಾವತ್ತೂ ಗೆದ್ದೇ ಗೆಲ್ತೀನಿ.
0: ಕೆಲವರಿಗೆ ಪ್ರೀತಿ ಅನಿವಾರ್ಯ, ಕೆಲವರಿಗೆ ಪ್ರೀತಿಯ ಅರಿವೇ ಇರೋದಿಲ್ಲ. ಇಲ್ಲಿ ಕೆಲವರಿಗೆ ಪ್ರೀತಿ ಪ್ರಾಣ ಆಗಿರುತ್ತೆ.
2: ಹಾಯ್ ಬ್ರೋ, ಹುಟ್ಟಿದಾಗಿನಿಂದ ನಾನು ನೀನು ಜೊತೆಗೇ ಇದ್ದೀವಿ. ನೀನು ನನ್ನ ಫ್ರೆಂಡ್ ಅನ್ನೋಕ್ಕಿಂತ ಜಾಸ್ತಿ ಒಡ ಹುಟ್ಟಿದವರು ಅನ್ನೋ ಥರ ಇದ್ವಿ. ನೋಡು, ನಾನು ಇದ್ರೂ ಇಲ್ಲದೇ ಇದ್ರೂ ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಯಾವತ್ತೂ ಅವರಿಗೆ ನನ್ನ ನೆನಪು ಬರದೇ ಇರೋ ಥರ ಸ್ವಂತ ಮಗಳ ರೀತಿ ನೋಡ್ಕೊ, ಇಷ್ಟೇ ಕಣೆ ನನ್ನ ಆಸೆ. ಗುಡ್ ಬೈ.
3: ಅಯ್ಯೋ ರಕ್ಷಾ, ಯಾಕೆ ಥರ ಮೆಸೇಜ್ ಹಾಕಿದ್ದಾಳೆ? ಅಮ್ಮನ ಚೆನ್ನಾಗಿ ನೋಡ್ಕೊ ಅಂತ ಹಾಕಿದ್ದಾಳೆ? ಹಾಗಾದ್ರೆ ಇವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಏನೂ ಅರ್ಥ ಆಗ್ತಿಲ್ಲ. ಕಾಲ್ ಮಾಡಿ ಕೇಳಿ ನೋಡ್ತೀನಿ.

0: ಏ ರಕ್ಷಾ, ಏನ್ ಮಾಡ್ತಾ ಇದ್ಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ಕೈ ನೋಡು, ಎಷ್ಟ್ ರಕ್ತ ಬರ್ತಿದೆ. ಸಾಯೋ ಯೋಚನೆ ಯಾಕೆ ನಿಂಗೆ? ಅಂತದೇನಾಯ್ತು?
1: ನಾನು ಮೋಸ ಹೋದೆ ಕಣೆ. ನಾನು ಚಿಕ್ಕವಳಿದ್ದಾಗಿಂದ ಅಮ್ಮ ಒಬ್ಬರೇ ನನ್ನನ್ನು ಕಷ್ಟಪಟ್ಟು ಸಾಕಿದ್ರು. ನಾನು ಓದಿ ಒಳ್ಳೆ ಕೆಲಸ ಮಾಡಬೇಕನ್ನೋದು ಅಮ್ಮನ ಆಸೆ ಆಗಿತ್ತು. ಆದರೆ
0: ಏನಾಯ್ತು? ಕೆಲಸ ಸಿಕ್ತು ಅಂದೆ ಅಲ್ವಾ?
1: ಕೆಲಸ ಏನೋ ಸಿಕ್ತು ಅಂತ ಹೇಳಿದೆ ನಿಜ. ಆದರೆ ಫಾರಿನ್ ಕಂಪ್ನಿಯವರು ಕಾಲ್ ಮಾಡಿ ನಿಮ್ಮ ರಿಸಲ್ಟ್ ಚೆನ್ನಾಗಿದೆ, ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಏನೇನೋ ಹೇಳಿ ಕೆಲಸ ಕೊಡ್ತೀನಿ ಅಂತ ಅಂದರು. ನಾನು ಫಾರಿನಲ್ಲಿ ಕೆಲಸ ಸಿಗುತ್ತೆ, ಅಮ್ಮನ ಚೆನ್ನಾಗಿ ನೋಡ್ಕೋಬೋದು ಅಂತ ಖುಷಿಪಟ್ಟೆ. ಪಾಸ್ಪೋರ್ಟ್, ಉಳ್ಕೊಳ್ಳೋಕ್ಕೆ ಜಾಗ, ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 500,000 ಕೇಳಿದ್ರು. ಅಮ್ಮ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಇದ್ದ ಬಂಗಾರ ಎಲ್ಲ ಅಡ ಇಟ್ಟು ದುಡ್ಡು ಕೊಟ್ರು. ನಾನು ಕಂಪ್ನಿಯವ್ರಿಗೆ ದುಡ್ಡು ಕೊಟ್ಟೆ. ಆಮೇಲೆ ಗೊತ್ತಾಗಿತ್ತು ಅದೊಂದು ಫ್ರಾಡ್ ಕಂಪ್ನಿ ಅಂತ. ನಮ್ಮ ದುಡ್ಡು, ಡಾಕ್ಯುಮೆಂಟ್ ಎಲ್ಲ ತಗೊಂಡು ಮೋಸ ಮಾಡಿದರು. ಇಷ್ಟೆಲ್ಲ ಆದಮೇಲೆ ನಾನು ಅಮ್ಮಂಗೆ ಏನು ಅಂತ ಹೇಳಿ? ಅವ್ರಿಗೆ ಹೇಗೆ ನನ್ನ ಮುಖ ತೋರಿಸ್ಲಿ? ಈ ಅವಮಾನನೆಲ್ಲ ಸಹಿಸೋಕ್ಕಿಂತ ಸಾಯೋದೇ ಒಳ್ಳೇದಲ್ವಾ?
0: ಅಯ್ಯೋ ಹುಚ್ಚಿ, ಜೀವನದಲ್ಲಿ ಯಾರಿಗೆ ಬರದೇ ಇರೋ ಕಷ್ಟ ನಿನಗೆ ಬಂತು? ಅಥವಾ ಯಾರಿಗೂ ಆಗದೇ ಇರೋ ಮೋಸ ನಿನಗಾಯ್ತಾ? ಅಮ್ಮ ನಿನಗೆ ಕಷ್ಟಪಟ್ಟು ಓದಿಸಿದ್ದು, ಕೆಲಸ ಸೇರ್ಸಕ್ಕೆ ದುಡ್ಡು ಕೊಟ್ಟಿದ್ದು ನೀನು ಈ ಥರ ಹೇಳಿ ಥರ ಸಾಯಲಿ ಅಂತ ಅಲ್ಲ. ಈ ಥರ ಕಷ್ಟಗಳಿಗೆ ಹೆದರೋದೇ ಆಗಿದ್ರೆ ನಿನ್ನ ಅಮ್ಮ ಯಾವಾಗಲೂ ಸಾಯಬೇಕಿತ್ತು. ನಿನ್ನ ಅಮ್ಮ ನಿನ್ನ ಜೀವನಕ್ಕೋಸ್ಕರ ಕಷ್ಟಪಟ್ರು, ಈಗ ನೀನು ಅವ್ರಿಗೋಸ್ಕರ ಬದುಕಬೇಕು. ನೀನು ಬದುಕಿದ್ರೆ ಅಂತ 500,000 ಸಲ ಸಂಪಾದಿಸ್ಬೋದು, ಬಟ್ ಪ್ರಾಣ ಹೋದ್ರೆ ಮತ್ತೆ ಬರಲ್ಲ ಕಣೆ, ಅರ್ಥ ಮಾಡ್ಕೊ.
1: ನೀನು ಹೇಳೋದು ನಿಜ, ನನಗೆ ಕ್ಷಮಿಸ್ಬಿಡು. ನೀನು ನನ್ನ ಕಣ್ಣ ತೆರೆಸಿದೆ, ಮಾನಕ್ಕೆ ಹೆದರಿ ಹೇಳಿ ಥರ ಪ್ರಾಣ ಕಳ್ಕೊಂಡು ಬಿಡ್ತಿದ್ದೆ. ನೀನು ನನಗೆ ಜೀವನ ಅಂದ್ರೇನು, ತಂದೆ ತಾಯಿ ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡಿಸಿದೆ. ಇನ್ನು ಮುಂದೆ ಈ ಥರ ಯೋಚನೆನೆಲ್ಲ ಬಿಟ್ಟು ಚೆನ್ನಾಗಿರೋ ಕೆಲಸ ಮಾಡಿ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ.

0: ಅಜ್ಜಿ, ಅಯ್ಯೋ ಅಜ್ಜಿ, ಈ ಕಡೆ ಬನ್ನಿ. ಯಾಕೆ ಆ ನದಿ ದಡದಲ್ಲಿ ನಿಂತಿದ್ದೀರಾ? ದೊಡ್ಡವರಾಗಿ ನಮ್ಗೆ ಬುದ್ಧಿ ಹೇಳೋ ಬಿಟ್ಟು ನೀವೇ ಸಾಯಕ್ಕೆ ಹೊರಟಿದ್ದೀರಲ್ಲ.
1: ಹಾ, ಬುದ್ಧಿ ಅದು ಈಗಿನ ಕಾಲದ ಮಕ್ಕಳಿಗೆ.
0: ಅಯ್ಯೋ, ಯಾಕೆ ಈ ತರ ಮಾತಾಡ್ತಿದ್ದೀರಿ? ಬನ್ನಿ, ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ. ನಿಮ್ಮ ಮಕ್ಳ ನಂಬರ್ ಕೊಡಿ, ನಾನು ಕಾಲ್ ಮಾಡ್ತೇನೆ.
1: ಯಾವ ಮನೆ ಯಾವ ಮಕ್ಕಳು? 30 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಒಂದ್ ಪುಟ್ಟ ಹಸುಗೂಸು ಅಳ್ತಿತ್ತು. ತಬ್ಲಿಯಾಗಿ ಮಲಗಿದ್ದ ಮಗುಗೆ ನಾನೇ ತಾಯಿಯಾದೆ. ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಾಗದೆ ಹೀರೋ ಆಗಿ ಸಾಕಿದೆ. ಕೇಳಿದ್ನೆಲ್ಲ ಕೊಡ್ಸಿದೆ, ಆಸೆ ಪಟ್ಟಿದ್ನೆಲ್ಲ ನೆರವೇರಿಸಿದೆ. ಅವನು ನನ್ನ ಸ್ವಂತ ಮಗ ಅಲ್ಲೋ ಅನ್ನೋ ವಿಷಯನೇ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಂಡೆ. ಆದ್ರೆ ಈಗ ಅದೇ ಮಗ ನನ್ನ ತಬ್ಲಿ ಮಾಡ್ಬಿಟ್ಟ.
0: ಯಾಕಜ್ಜಿ, ಏನಾಯ್ತು? ನಿಮ್ ಮಗ ಏನ್ ಮಾಡ್ದ?
1: ನನ್ ಮಗನ ಚೆನ್ನಾಗಿ ಓದ್ಸಿದೆ, ಓದಿ ಕೆಲ್ಸ ತಗೊಂಡು ವಿದೇಶಕ್ಕೆ ಹೋದ, ಅಲ್ಲೇ ಮದ್ವೆನೂ ಆದ. ನಾನು ನನ್ ಮಗ ಬರ್ತಾನೆ, ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಅವನು ಆಸ್ತಿ ಪಾಸ್ತಿನೆಲ್ಲ ಅವ್ರ ಹೆಸರಿಗೆ ಮಾಡ್ಕೊಂಡು ನನ್ನ ವೃದ್ಧಾಶ್ರಮದ ಪಾಲ್ ಮಾಡಿ ಹೊಟ್ಟೋದ. ಇಲ್ಲಿ ನಾನು ಒಬ್ಬಂಟಿಯಾಗಿ ತಬ್ಲಿ ಅಂತ ಭಾವನೆಯಲ್ಲಿ ಪ್ರತಿದಿನ ಚೂರ್ ಚೂರೇ ಸಾಯೋದ್ಕಿಂತ ಒಂದೇ ಕ್ಷಣ ನೆಮ್ಮದಿಯಾಗಿ ಸಾಯೋದೇ ವಾಸಿ ಅನ್ಸ್ಬಿಡ್ತು.
0: ಅಯ್ಯೋ ಅಜ್ಜಿ, ನಿಮ್ ಕತೆ ಕೇಳಿ ನಂಗೆ ಇಷ್ಟೊಂದು ಬೇಜಾರಾಗ್ತಿದೆ. ಅಂದ್ರೆ ಇನ್ನು ಅನುಭವಿಸಿದವರು ನೀವು, ನಿಮಗೆಷ್ಟು ನೋವಾಗಿರ್ಬೇಡ. ಈಗಿನ ಕಾಲದಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳೇ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಿರೋ ಎಷ್ಟೋ ಉದಾಹರಣೆಗಳಿವೆ. ಅದೇ ರೀತಿ ಹೊಟ್ಟೆಯಲ್ಲಿ ಹುಟ್ಟದೇ ಇರೋ ಸಾಕಿರೋ ಮಕ್ಕಳೇ ತಮ್ಮ ತಂದೆ ತಾಯಿಗಳನ್ನು ರಾಜರಾಣಿಯಂತೆ ನೋಡಿಕೊಳ್ಳುವ ಉದಾಹರಣೆಗಳು ಇವೆ. ವೃದ್ಧಾಶ್ರಮಕ್ಕೆ ಬರುವವರು ಮಕ್ಕಳು ಇಲ್ಲದೆ ಇರೋ ಅನಾಥರೇ ಆಗಿರಬಹುದು. ಆದರೆ ಅಲ್ಲಿ ತಮ್ಮ ಹಾಗೆ ಬಂದು ಎಷ್ಟೋ ವೃದ್ಧರನ್ನು ತಂದೆ ತಾಯಿಗಳನ್ನು ತಮ್ಮ ಕುಟುಂಬಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಜೀವನದಲ್ಲಿ ಒಂಟಿತನಕ್ಕೆ ಸಾವೇ ಪರಿಹಾರವಲ್ಲ.
2: ಪ್ರತಿ ಸೋಲಿಗೂ ಆತ್ಮಹತ್ಯೆ ಕೇವಲ ಉತ್ತರವಲ್ಲ. ಮನೋಸ್ಥೈರ್ಯದ ಆತ್ಮಬಲದಿಂದ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿದಾಗ ಬದುಕು ಬಲು ಸುಂದರ ಎನಿಸುತ್ತದೆ, ಬದುಕು ಬೆಳಕಾಗುತ್ತದೆ.
3: ಎಲ್ಲರ ಬಾಳಲ್ಲಿ ಕಷ್ಟ ನೋವು ಇದ್ದಿದ್ದೆ, ಅವುಗಳನ್ನು ಮೆಟ್ಟಿ ನಿಲ್ಲುವ ಛಲ ಇರಬೇಕು. ನಮ್ಮೊಂದಿಗೆ ನಾವೇ ಇದ್ದೇವೆ, ಬೇರೆ ಯಾರು ಇದ್ದರೂ ಇಲ್ಲದಿದ್ದರೂ ತಾನು ಒಬ್ಬಂಟಿಯಲ್ಲ ಎನ್ನುತ್ತಾ ಇರಬೇಕು, ಇದ್ದು ಜಯಿಸಬೇಕು ಎಂಬ ಸ್ವರಚಿತ ಕವನವನ್ನು ವಾಚಿಸಲಿದ್ದಾರೆ ಮನಸ್ವಿನಿ.
4: ಇರಬೇಕು, ಇದ್ದು ಜಯಿಸಬೇಕು, ಇರಬೇಕು ಇರುವಂತೆಯೇ, ಯಾರೊಡನಿದ್ದರೂ ಇರದಿದ್ದರೂ. ಕಲ್ಲೆಂಬ ಕಲ್ಲೇ ಕರಗುದು, ಕಷ್ಟ ಕರಗದೆ, ಮನಸ್ಸಿನ ದುಃಖ ಕರಗದೆ. ನಿನ್ನಂತರಾಳವ ಪ್ರಶ್ನಿಸೊಮ್ಮೆ ನೀನಿರುವು ದಾರಿಗೆಂದು. ನೀನೆಂದಿಗೂ ಒಂಟಿಯಲ್ಲ, ನಿನ್ನೊಡನೆ ನೀನಿರುವೆ, ನಿನ್ನೊಡನೆ ನಾನಿದ್ದೇನೆ, ನಾವಿದ್ದೇವೆ. ನಿನ್ನೊಡಲೊಳು ಅಡಗಿರುವ ಪದಗಳಿಗೆ ಕಿವಿಯಾಗಿದ್ದೇವೆ. ಹಾರಲೆಚ್ಚಿಸುವ ಮರಿಹಕ್ಕಿ, ನಡೆಯ ಬಯಸುವ ಹಸುಗೂಸು, ಬೀಳುವುದಷ್ಟು ಸಲ? ಸೋತರಷ್ಟೇ ಗೆಲುವಿನ ರುಚಿ ತಿಳಿಯುವುದು. ಸೋತೆನೆಂಬ ನಿರಾಶೆ ಬೇಡ, ಬದುಕಿನ ಜೊತೆ ಆಟ ಬೇಡ, ಜೀವದ ಜೊತೆ ಹುಡುಗಾಟ ಬೇಡವೇ ಬೇಡ. ಚಿರಪರಿಚಿತೆ.
3: ಆತ್ಮಹತ್ಯೆಯಲ್ಲಿ ಮಹಿಳೆಯರಿಗಿಂತ ಪುರುಷರ ಸಂಖ್ಯೆ ಜಾಸ್ತಿ ಇದ್ದು, ಇದರ ಕಾರಣಗಳು, ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಬಗ್ಗೆ ಇನ್ನಿತರ ವಿಚಾರಗಳನ್ನು ಒಂದು ಕಿರು ಸಂಭಾಷಣೆಯ ಮೂಲಕ ಕೇಳೋಣ, ರಾಕೇಶ್ ಹಾಗೂ ನೌಷಧಿಯವರಿಂದ.
5: ಹೇ ರಾಕೇಶ್, ಏನೋ ಯಾಕೆ ಇಲ್ಲಿ ನೀನು ಕೂತಿದ್ದಿ?
6: ಹಲೋ ನೌಷಾದ್, ಏನಿಲ್ಲ ಕಣೋ, ಹೀಗೆ ಮೊಬೈಲ್ ನೋಡ್ತಾ ಕೂತಿದ್ದೆ.
5: ಓ ಹೌದಾ, ಏನೋ ಯಾವುದೋ ಒಂದು ಸ್ಟೇಟಸ್ ಹಾಕಿದ್ದೀಯಲ್ಲ.
6: ಸ್ಟೇಟಸ್ಸಾ? ಓ ಅದಾ, ಯಾರೋ ಹಾಕಿದ್ರು ಅಂತ ಹಾಕಿದೆ. ಅದೆಲ್ಲ ಯಾರು ನೋಡ್ತಾರೆ? ಅದೇನೋ ಆತ್ಮಹತ್ಯೆ ತಡೆ ದಿನ ಅಂತಲ್ಲ.
5: ಓ ಅದಾ, ಎಲ್ಲರೂ ಕೂಡ ಹಾಕಿದ್ರು. ಅದನ್ನು ಯಾಕೆ ಹಾಕ್ತಾರೆ, ಆಚರಿಸ್ತಾರೆ ಗೊತ್ತಾ ನಿಂಗೆ?
6: ಗೊತ್ತಿಲ್ಲ ಕಣೋ.
5: ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತೆ. ಇದನ್ನು ತಡೆಯುವ ಉದ್ದೇಶದಿಂದ WHO ಇದನ್ನು ಆರಂಭಿಸಿತ್ತು.
6: ಹಾ ಗೊತ್ತಾಯ್ತು ಗೊತ್ತಾಯ್ತು. ಅದೇ ಪ್ರತಿದಿನ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಅಲ್ಲಿ ಅಷ್ಟೋ ಆತ್ಮಹತ್ಯೆಗಳಾಯ್ತು, ಇಲ್ಲಿ ಇಷ್ಟೇ ಆತ್ಮಹತ್ಯೆಗಳಾಯ್ತು. ಪ್ರತಿದಿನ 10-15 ಆತ್ಮಹತ್ಯೆಗಳು ಪ್ರತಿದಿನ ಆಗ್ತಾನೆ ಇರ್ತವೆ.
5: ಅದೇ ನಾವು ತಿಳ್ಕೊಂಡದ್ದು ಕೇವಲ ಮಹಿಳೆಯರು ಮಾತ್ರ ಆತ್ಮಹತ್ಯೆ ಮಾಡಿಕೊಳ್ಳೋದಂತ. ಇದು ಕೆಲವು ಅಧ್ಯಯನದ ಪ್ರಕಾರ ಮಹಿಳೆಯರಿಗಿಂತ ಪುರುಷರ ಸಂಖ್ಯೆ ಜಾಸ್ತಿ ಇದೆ ಅಂತೆ ಅಲ್ವಾ?
6: ಹೌದು ಕಣೋ, ವರದಿಗಳ ಪ್ರಕಾರ ಇದು ಸತ್ಯ. ಎಷ್ಟೋ ಯುವಕರು ತಮ್ಮ ಮನಸ್ಸಿನಲ್ಲಿ ನಡೆಯುವ ಗೊಂದಲ ಆಲೋಚನೆಗಳನ್ನು ತಮ್ಮ ಮನದೊಳಗೆ ಮುಚ್ಚಿಟ್ಕೊಂಡಿರ್ತಾರೆ. ದಿನ ಕಳೆದಂತೆ ಅದು ಖಿನ್ನತೆಗೆ ಬದಲಾವಣೆಗಾಗಿ ನಿರಾಶೆಗೊಂಡು ತಮ್ಮ ಆತ್ಮಸ್ಥೈರ್ಯವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ.
5: ಓ ಅದೇ, ಇದಕ್ಕೆಲ್ಲ ಕಾರಣ ಏನಂತ ಗೊತ್ತಾ ನಿಂಗೆ? ನಮ್ಮ ಬಾಲ್ಯದಿಂದ ಬಂದಿರುವ ಅಭ್ಯಾಸಗಳು ಇದಕ್ಕೆ ಮುಖ್ಯ ಕಾರಣ. ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹಿರಿಯರು ಹೇಳಿಕೊಟ್ಟಂತೆ ಹುಡುಗರಿಗೆ ಇರುವ ಭಾವನೆಯನ್ನು ಹೇಳಿಕೊಳ್ಳಲಿಕ್ಕೆ ಇಲ್ಲ, ಅದು ಹೇಳಿಕೊಂಡ್ರೆ ನೀನು ಹುಡುಗಿ ಅಂತ ಹೇಳ್ತಾರೆ. ಅದೇ ರೀತಿ ಹುಡುಗರು ಅಳುವ ರೀತಿಯೂ ಕೂಡ ಇಲ್ಲ. ಯಾಕೆ ನೀನು ಹುಡುಗಿಯ ರೀತಿ ಅಳ್ತೀಯ ಅಂತ ಹೇಳ್ತಾರೆ. ಹಾಗಾಗಿ ಹುಡುಗರು ಅವರವರ ಭಾವನೆಯನ್ನು ಹೇಳ್ಕೊಳ್ಳಲಿಕ್ಕೆ ಹಿಂಜರಿತಾ ಇದ್ದಾರೆ.
6: ಅದೇ ರೀತಿ ಇನ್ನೂ ಹಲವಾರು ಕಾರಣಗಳಿದಾವೆ ಕಣ. ಶಾಲಾ ಕಾಲೇಜು ಮಕ್ಕಳ ಕಿರುಕುಳ ಇರ್ಬೋದು, ಲೋನ್ಲಿನೆಸ್ ಇರ್ಬೋದು, ಡಿವರ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಫಿಸಿಕಲಿ ಆ್ಯಂಡ್ ಮೆಂಟಲಿ ಹರಾಸ್ಮೆಂಟ್ಸ್, ಆರ್ಥಿಕ ಸಮಸ್ಯೆ, ನಿರುದ್ಯೋಗ, ಡ್ರಗ್, ನಾನ್ ಮೆಡಿಕಲ್ ಡ್ರಗ್ಸ್, ಇದಕ್ಕೆ ಅಡಿಕ್ಟ್ ಆಗಿರೋದಾಗಿರ್ಬೋದು, ಇನ್ನು ಈ ರೀತಿ ಹಲವಾರು ಕಾರಣಗಳಿದಾವೆ ಕಣ.
5: ಇದು ಕೇವಲ ಯುವಕರು ಮಾತ್ರವಲ್ಲ ಕಣು, ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ.
6: ಒಂದು ವೇಳೆ ಇಂಥ ವ್ಯಕ್ತಿಗಳು ಕಂಡು ಬಂದರೆ ಏನು ಮಾಡಬೇಕು ಗೊತ್ತಾ? ಅವರೊಟ್ಟಿಗೆ ತಾಳ್ಮೆಯಿಂದ ಮಾತಾಡಬೇಕು, ಅವರಿಗೆ ಸಾಂತ್ವನವನ್ನು ಹೇಳಬೇಕು, ವೈದ್ಯರ ಸಲಹೆಯನ್ನು ನೀಡಿಸ್ಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು, ಅವರ ಮನಸ್ಥೈರ್ಯವನ್ನು ಹೆಚ್ಚಿಸಬೇಕು.
5: ಅಷ್ಟೇ ಅಲ್ಲದೆ ಯಾವುದೇ ವ್ಯಕ್ತಿ ಇಂಥ ಆತ್ಮಹತ್ಯೆ ಪ್ರಯತ್ನಿಸುವುದನ್ನು ಕಂಡರೆ ಹೆಲ್ಪ್ಲೈನ್ 988 ಕರೆ ಮಾಡುವ ಮೂಲಕ ಅಥವಾ 911 ಕರೆ ಮಾಡಿ ನಿಮಗೆ ಅವರು ಸಹಾಯ ಮಾಡ್ತಾರೆ. ಅವರಿಂದ ಯಾವುದಾದ್ರೆ ನಮಗೆ ಹೆಲ್ಪ್ ಸಿಕ್ಕದೇ ಸಿಗ್ತದೆ.
6: ನಿನ್ನೊಟ್ಟಿಗೆ ಮಾತಾಡೋದಕ್ಕೆ ಒಳ್ಳೆ ನನಗೆ ಇನ್ಫಾರ್ಮೇಶನ್ ಸಿಕ್ತು ಕಣೋ. ಅಬ್ಬಾ, ಈ ದಿನ ಎಷ್ಟು ಮುಖ್ಯ ಅಲ್ವಾ? ಇತ್ತೀಚಿನ ದಿನಕ್ಕೆ ಬಲು ಮುಖ್ಯವಾಗಿ ಆಚರಣೆ ಮಾಡಲೇಬೇಕಿದು. ಇದು ಕೇವಲ ಒಂದೇ ದಿನಕ್ಕೆ ಮಾತ್ರ ಸೀಮಿತವಾಗದೆ ಜನರಲ್ಲಿ ಅರಿವನ್ನು ಮೂಡಿಸಬೇಕು.
5: ಅದೇ ಕಣು, ಇಂಥ ದಿನ ಎಷ್ಟು ಪ್ರಾಮುಖ್ಯತೆ ಇದೆ ಅಲ್ವಾ? ನನಗೆ ಇಂಥೊಂದು ದಿನ ಇದೆಯಾ ಅಂತ ಗೊತ್ತಿರಲಿಲ್ಲ.
6: ಹೌದು, ಸಮಯ ಆಯಿತು. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಹೊರಡೋಣ.
5: ಸರಿ ಸರಿ ಕಣು, ಇನ್ನು ನಾವು ನಾಳೆ ಸಿಗೋಣ.
6: ಓಕೆ, ನಾಳೆ ಸಿಗೋಣ ಕಣು. ಬಾಯ್
5: ಬಾಯ್ ಬಾಯ್.
3: ಪುಸ್ತಕಗಳಿಂತ ಉತ್ತಮ ಸ್ನೇಹಿತರಿಲ್ಲ. ಪದಗಳಿಗೆ ಪ್ರೇರಣೆ ತುಂಬುವ ಶಕ್ತಿ ಇದೆ. ಸ್ಫೂರ್ತಿದಾಯಕ ಪುಸ್ತಕ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್, ಇದರ ಕುರಿತು ವಿಮರ್ಶಿಸಲಿದ್ದಾರೆ ಶ್ರೇಯಾ ಪಿ.
7: ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಪುಸ್ತಕದ ವಿಮರ್ಶೆ ಮಾಡಲಿಕ್ಕೆ ಹೊರಟಿದ್ದೇನೆ. ಇದು ಜೇಮ್ಸ್ ಕ್ಲಿಯರ್ ಅವರು ಬರೆದಿರುವ ಅಟಾಮಿಕ್ ಹ್ಯಾಬಿಟ್ಸ್. ಆಟಮ್ಸ್ ಕೇಳ್ತಿದ್ದ ಹಾಗೆ ಸೈನ್ಸ್ ಬಗ್ಗೆ ಅಥವಾ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಿರ್ಬೋದಾ ಅನ್ಕೋಬೇಡಿ. ಈ ಪುಸ್ತಕದ ಬೇಸಿಕ್ ಐಡಿಯಾ ಏನು ಅಂತಂದ್ರೆ, ಹೇಗೆ ಪ್ರತಿ ವಸ್ತು ಸಣ್ಣ ಸಣ್ಣ ಅಣು ಆಟಮ್ಸ್ಗಳಿಂದ ಆಗಿರುತ್ತೋ, ಹಾಗೆ ನಮ್ಮ ಜೀವನ ಕೂಡ ನಾವು ಪ್ರತಿನಿತ್ಯ ಮಾಡುವ ಸಣ್ಣ ಸಣ್ಣ ಅಭ್ಯಾಸಗಳಿಂದ ರೂಪುಗೊಳ್ಳುತ್ತದೆ. ಸಕ್ಸಸ್ ಅನ್ನೋದು ಒಂದೇ ದಿನದಲ್ಲಿ ಸಿಗುವಂಥದ್ದು ಅಲ್ಲ ಅನ್ನೋದು. ಈ ಪುಸ್ತಕ ಇರೋದು ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ನಮ್ಮ ಕರಿಯರ್ ಹೇಗೆ ಪ್ಲಾನ್ ಮಾಡಬೇಕು, ನಮ್ಮ ಗುರಿ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ. ಆದರೂ ನಾನು ಇದನ್ನ ಮೆಂಟಲ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋ ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ. ನೀವು ಲೈಫಲ್ಲಿ ಒಂದಲ್ಲ ಒಂದ್ಸಲ ಅನ್ಕೊಂಡಿರ್ಬೋದು, ಇದು ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ಐ ವಿಲ್ ಗಿವ್ ಅಪ್, ಇಷ್ಟೆಲ್ಲ ಕೆಲಸ ಮಾಡ್ಬೇಕು ನಾನು, ಐ ಮೈ ರಿಯಲಿ ಕೇಪಬಲ್ ಅಂತ. ಬಟ್ ಒಂದು ಸಿಂಪಲ್ ಟ್ವಿಸ್ಟ್ ಇದೆ. ಏನಂದ್ರೆ, ಯು ಡೋಂಟ್ ಹ್ಯಾವ್ ಟು. ಎಲ್ಲದನ್ನು ಒಂದೇ ದಿನದಲ್ಲಿ ಸರಿ ಮಾಡೋ ಅವಶ್ಯಕತೆ ಇಲ್ಲ. ಅನ್ಕೊಂಡಿದ್ದೆಲ್ಲ ಒಂದೇ ದಿನ ಅಚೀವ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅವಶ್ಯಕತೆ ಇಲ್ಲ ಅನ್ನೋಕ್ಕಿಂತ ಇಟ್ಸ್ ನಾಟ್ ಪಾಸಿಬಲ್, ಅದು ಸಾಧ್ಯನೇ ಇಲ್ಲ. ಪ್ರತಿದಿನ ಒಂದೊಂದೇ ಸಣ್ಣ ಬದಲಾವಣೆ ನಿಮ್ಮ ಲೈಫಲ್ಲಿ ತಂದುಕೊಂಡ್ರೆ ಅಷ್ಟೇ ಸಾಕು, ಇಟ್ಸ್ ಮೋರ್ ದೆನ್ ಎನಫ್. ಪ್ರತಿದಿನ ಎದ್ಮೇಲೆ ಒಂದು ಗ್ಲಾಸ್ ನೀರು ಕುಡಿಯೋದು, ಪ್ರತಿ ರಾತ್ರಿ ಮಲಗೋ ಮುಂಚೆ ಒಂದು ಕಡೆ ನಾನಿವತ್ತು ಯಾರ್ಯಾರಿಂದ ಸಹಾಯ ತಗೊಂಡೆ ಅವ್ರ ಬಗ್ಗೆ ಬರೆದು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋದು, ನಿಮ್ಮ ಮನಸ್ಸಿಗೆ ಹತ್ತಿರ ಇರೋ ಜೊತೆ ಕೂತು ಸ್ವಲ್ಪ ಹೊತ್ತು ಮಾತಾಡೋದು, ಅವ್ರು ಪ್ರತಿದಿನ ನಿಮಗೆ ನೀವೇ ಒಂದು ಪ್ರಾಮಿಸ್ ಮಾಡ್ಕೊಳ್ಳೋದು, ಇವತ್ತು ಐ ಡೂ ಮೈ ಬೆಸ್ಟ್, ಸಾಧ್ಯ ಆದಷ್ಟು ಬೆಟರ್ ಆಗೋ ಪ್ರಯತ್ನ ಮಾಡ್ತೀನಿ ಅಂತ. ಇವೆಲ್ಲ ಇನ್ಸಿಗ್ನಿಫಿಕೆಂಟ್ ಅನಿಸ್ಬೋದು, ಇದರಿಂದ ಏನು ಯೂಸ್ ಆಗುತ್ತೆ ಅಂತಲೂ ಅನಿಸ್ಬೋದು. ಬಟ್ ಒಂದ್ಸಲ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಯುಲ್ ನೋ ಇಟ್ಸ್ ಮ್ಯಾಜಿಕ್. ಇನ್ನೊಂದು ಸೀಕ್ರೆಟ್ ಹೇಳಬೇಕಂದ್ರೆ, ಜೀವನ ನಡೆಸೋಕೆ ನಮ್ಮ ಲೈಫ್ ಪರ್ಫೆಕ್ಟ್ ಆಗಿರಬೇಕು ಅಂತಿಲ್ಲ. ಯಾಕೆ ಕೇಳಿದರೆ, ವೆಲ್, ಯಾರ ಲೈಫ್ ಕೂಡ ಪರ್ಫೆಕ್ಟ್ ಇಲ್ಲ. ಸೊ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋಕ್ಕಿಂತ ವಾಟ್ ಯು ಕ್ಯಾನ್ ಡೂ ಇಸ್ ಜಸ್ಟ್ ಶೋ ಅಪ್. ಲೈಫ್ ನಿಮ್ಮ ಕಡೆಗೆ ಯಾವುದೇ ಚಾಲೆಂಜಸ್ ಇದ್ರೂ ನಾನು ಇದನ್ನ ಫೇಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜೊತೆಗೆ ಕೀಪ್ ಶೋಯಿಂಗ್ ಅಪ್. ನಾನು ಮುಂಚೆ ಹೇಳಿದ ಹಾಗೆ ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ಇರೋದು ಗೋಲ್ಸ್ ಹೇಗೆ ಅಚೀವ್ ಮಾಡೋದು, ಹೇಗೆ ಫಿಟ್ ಆಗಿರೋದು ಅನ್ನೋದ್ರ ಬಗ್ಗೆ. ಹೌದು, ಆದರೆ ಅದರಲ್ಲಿ ನಾವು ಪ್ರತಿದಿನ ಜೀವಂತ ಇರೋದು ಕೂಡ ನಾವು ಮಾಡೋ ಸಣ್ಣ ಸಣ್ಣ ಚಾಯ್ಸಸ್ಸಿಂದ ಅನ್ನೋದು ತಿಳ್ಕೋಬೋದು. ಪ್ರತಿದಿನ ಬೆಳಗ್ಗೆ ಎದ್ದೇಳುವಂಥ ಚಾಯ್ಸ್, ಸಹಾಯ ಬೇಕಿದ್ದಾಗ ಬೇರೆಯವ್ರ ಹತ್ರ ಕೇಳುವಂಥ ಚಾಯ್ಸ್, ಇವತ್ತು ನಾನು ಗಿವ್ ಅಪ್ ಮಾಡೋದಿಲ್ಲ ಅನ್ನೋ ಚಾಯ್ಸ್. ಸಕ್ಸಸ್ ಹೇಗೆ ಒಂದೇ ದಿನದಲ್ಲಿ ಸಿಗುವಂಥದ್ದು ಅಲ್ವೋ, ಹಾಗೆ ನಮ್ಮಲ್ಲಿ ಕಳ್ದು ಹೋಗಿರೋ ಹೋಪ್ ಅಂದರೆ ಭರವಸೆ ಕೂಡ ಒಂದೇ ದಿನದಲ್ಲಿ ವಾಪಸ್ ಸಿಗುವಂಥದ್ದಲ್ಲ. ಇವತ್ತು ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ, ನನ್ನ ಲೈಫ್ನ ಸರಿ ಮಾಡ್ಕೊಳ್ಳೋಕೆ ಏನು ಪ್ರಯತ್ನ ಬೇಕೋ ಇವತ್ತು ಅದನ್ನ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ದರೆ ಒಂದಲ್ಲ ಒಂದಿನ ಎಲ್ಲ ಸರಿ ಆಗೇ ಆಗುತ್ತೆ. ಸೊ ನೀವು ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಕಷ್ಟಪಡ್ತಿದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎಲ್ಲದನ್ನು ಒಂದೇ ದಿನದಲ್ಲಿ ಫಿಕ್ಸ್ ಮಾಡೋಕ್ಕೆ ಆಗಲ್ಲ, ಆ್ಯಂಡ್ ದಟ್ಸ್ ಓಕೆ. ಬಟ್ ಜಸ್ಟ್ ಡೋಂಟ್ ಗಿವ್ ಅಪ್ ಯಟ್. ಲಿವ್ ಟು ಸಿ ಯೋರ್ ಸೆಲ್ಫ್ ಸರ್ವೈವ್, ಲಿವ್ ಟು ಸಿ ಯೋರ್ ಸೆಲ್ಫ್ ವಿನ್, ಲಿವ್ ಫಾರ್ ಯೋರ್ ಫ್ಯೂಚರ್ ಸೆಲ್ಫ್, ಆ್ಯಂಡ್ ಫೈನಲಿ ಲಿವ್ ಸೋ ದಟ್ ದ ಫ್ಯೂಚರ್ ಯು ಕ್ಯಾನ್ ಥ್ಯಾಂಕ್ ಯು.
3: ಕೇಳುಗರೆ, ಪ್ರತಿಯೊಬ್ಬರಿಗೂ ಅವರ ಕುಟುಂಬದ ಜೊತೆ, ಸ್ನೇಹಿತರ ಜೊತೆ, ಸಮಾಜದ ಜೊತೆ ಬದುಕುವ ಹಂಬಲ ಇರ್ತದೆ, ಅಲ್ಲದೆ ಬದುಕುವ ಹಕ್ಕಿದೆ. ನಮ್ಮ ಸುತ್ತಲಿನವರ ವರ್ತನೆಯನ್ನು ಗಮನಿಸಿ ಅವರಿಗೆ ಸಹಾಯ ಹಸ್ತ ಚಾಚಿ ನಮ್ಮ ಸುತ್ತಲಿನವರ ಜೀವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸಾವು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ನಾವೆಲ್ಲ ಒಟ್ಟಾಗಿ ಆತ್ಮಹತ್ಯೆಯನ್ನು ತಡೆಗಟ್ಟೋಣ. ಸೋಲು ಜೀವನದ ಅಂತ್ಯ ಅಲ್ಲ, ಅದು ಹೊಸ ಆರಂಭದ ದಾರಿ. ಬದುಕು ಅನ್ನೋದು ಒಂದು ಅದ್ಭುತ ಪಯಣ. ಕಷ್ಟಗಳು ಬಂದಾಗ ದಾರಿ ತಪ್ಪದೆ ದಾರಿ ಬದಲಿಸೋಣ. ಹಾಗೆ ಗೆಲುವು ಭರವಸೆಯನ್ನು ಎಂದಿಗೂ ಬಿಡಬೇಡಿ. ಮಾನಸಿಕವಾಗಿ ಕುಗ್ಗಿರುವವರ ಕೈ ಹಿಡಿದು ನಡೆಸೋಣ. ಅವರಿಗೆ ನಾವು ಜೊತೆಗಿದ್ದೇವೆ ಎಂಬ ಧೈರ್ಯ ತುಂಬೋಣ.

0: ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಸಂಯೋಜಕಿ ಮಿಸ್ ಅಶ್ವಿನಿ ಹೆಚ್ ಹಾಗೂ ಪ್ರಥಮ ಮನೋವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ಆಶುರಾ ಫೈಜಾ, ಕಾವ್ಯ, ಪೂರ್ವಿ, ನಿರೀಕ್ಷಾ, ಮನಸ್ವಿನಿ, ಲಿಖಿತಾ, ಲತಿಕಾ, ಸಂಜನಾ, ಕಾವ್ಯಶ್ರೀ, ಶ್ರೇಯಾಪಿ, ಶ್ರೀನಿಧಿ, ಭೂಮಿಕಾ, ಶ್ರೀನಿಧಿ ಹೆಗ್ಡೆ, ರಾಕೇಶ್, ನೌಷತ್, ಜಿತ್, ದಿವಾಕರ್.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 08256236961.
1: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: ಮಾತಿರಗ್ಲಾ, ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವಂಡ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು. ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು. ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು. ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆವರ್ಗದ 2ನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಂಡ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮ ನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ 80%+ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, %82.31 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವು ಸಹ ನಮ್ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವು ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನು ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡುತ್ತೀರಾ, ಅದೇ ತರಹ ನಮ್ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪ ವಿಭಾಗಾಧಿಕಾರಿ KJ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಅವಶ್ಯವಿದ್ದು ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯಿಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ VL ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ DG ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು
5: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
6: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
5: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
6: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲೋ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರ ಶೇರ್ ಹಾಕುಗು. ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು. ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು. ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ರಸಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಮಾತ್ರಗಳ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತೆ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತರಿಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಆರೋಗ್ಯಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಾನು ಯಕ್ಷ,
1: ನಾನು ಸಾನ್ವಿ
0: ಮಾಡುವ ನಮಸ್ಕಾರಗಳು. ಇದೀಗ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆ ಇಲ್ಲಿಯ 5ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
2: ಜಗತ್ತಿನಲ್ಲಿ ಅಮ್ಮನ ಪ್ರೀತಿಯ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ, ಕವನ ಬರೆಯುತ್ತಾರೆ. ಏಕೆಂದರೆ ಅಮ್ಮನ ಪ್ರೀತಿ ಕಣ್ಣಿಗೆ ಕಾಣುವ ಜಲಪಾತದಂತೆ. ಆದರೆ ಸದ್ದಿಲ್ಲದೆ ಯಾವುದೇ ಪ್ರಚಾರ ಬಯಸದೆ ಒಳಗೊಳಗೆ ಕರಗುತ್ತಾ ಇಡೀ ಕುಟುಂಬಕ್ಕೆ ಆಸರೆಯಾಗುವ ಅಪ್ಪನ ಪ್ರೀತಿ ಮಾತ್ರ ಕಣ್ಣಿಗೆ ಕಾಣದ ಅಂತರ್ಜಲದಂತೆ. ಅಪ್ಪ ಎಂದರೆ ಕೇವಲ ಎರಡಕ್ಷರದ ಹೆಸರಲ್ಲ, ಅದೊಂದು ಜವಾಬ್ದಾರಿಯ ಹೆಗಲು, ಧೈರ್ಯದ ಆಲಯ, ತ್ಯಾಗದ ಮಹಾಸಾಗರ. ಹೊರಗೆ ಕಠಿಣ ವಾಗಿ ಕಂಡರೂ ಒಳಗೆ ಮಮತೆಯ ಅಮೃತವನ್ನೇ ಬಚ್ಚಿಟ್ಟುಕೊಂಡಿರುವ ನಮ್ಮ ಬದುಕಿನ ಆ ದೇವರಿಗಾಗಿ ನಮ್ಮ ಈ ಇವತ್ತಿನ ವಿಶೇಷ ಅರ್ಪಣೆ. ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟಾಗ ಅದು ಕವನವಾಗುತ್ತದೆ. ಅಪ್ಪನ ಮೌನ ತ್ಯಾಗವನ್ನು ವರ್ಣಿಸುವ ಒಂದು ಕವನ ಇವತ್ತಿನ ನಮ್ಮ ಮೊದಲ ಪ್ರಸ್ತುತಿ.
0: ಅಪ್ಪ ಮೌನ ಪ್ರೀತಿಯ ಸಾಗರ, ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಕಣ್ಣಿಗೆ ಕಾಣುವ ದೇವರ ರೂಪ ನಮ್ಮ ಬದುಕನ್ನು ಬೆಳಗಿದ ದೀಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನದ ನೋವನ್ನು ನುಂಗಿ ನಗುವ ತ್ಯಾಗದ ಮೂರ್ತಿ ನಮ್ಮಯ ಅಪ್ಪ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ಮನೆಯ ಜವಾಬ್ದಾರಿ ಹೆಗಲ ಮೇಲೆ ನಮ್ಮ ಆಸೆಗಳ ಮೂಟೆ ತಲೆಯ ಮೇಲೆ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ನೋವನ್ನು ಯಾರಿಗೂ ಹೇಳದ ಜೀವ ನಮ್ಮ ನಗುವಿಗಾಗಿ ಕರಗುವ ದೇವ. ಕೈಯನ್ನು ಹಿಡಿದು ಮುನ್ನಡೆಸಿದನು, ಜಗದ ಹಾದಿಯ ತೋರಿಸಿದನು. ಕೈಯನ್ನು ಹಿಡಿದು ಮುನ್ನಡೆಸಿದನು, ಜಗದ ಹಾದಿಯ ತೋರಿಸಿದನು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಸೋತು ಕುಳಿತಾಗ ಧೈರ್ಯದ ಮಾತು ಅಪ್ಪನ ನೆರಳೆ ನಮಗೊಂದು ಮುತ್ತು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ಹೊರಗೆ ಮುನಿಸಿನ ಮುಖವಾಡವಿಟ್ಟರು ಒಳಗೆ ಮಮತೆಯ ಕಡಲಿಟ್ಟವನು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ನೂರು ಜನ್ಮದ ಪುಣ್ಯದ ಫಲವು ನಿಮ್ಮ ಮಗನಾಗಿ ಹುಟ್ಟಿದ ಸುಖವು. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ. ಅಪ್ಪ ನಿನ್ನ ಈ ಪ್ರೀತಿಯ ಋಣಕ್ಕೆ ಈ ಜನ್ಮವೇ ಸಾಲದು ಎನಿಕೆಗೆ.
2: ಹೊರಗೆ ಕಠಿಣ ಕವಚದ ತೆಂಗು, ಒಳಗೆ ಮಮತೆಯ ಅಮೃತ ಗಂಗು. ಎಂತಹ ಅದ್ಭುತ ಸಾಲುಗಳು ಅಪ್ಪನ ವ್ಯಕ್ತಿತ್ವವನ್ನು ಎಷ್ಟು ಸುಂದರವಾಗಿ ವರ್ಣಿಸಿದೆ ಅಲ್ವಾ?
0: ಹೌದು ಕೇಳುಗರೆ, ಕವನದ ಭಾವನೆಗಳು ಈಗ ಕಥೆಯ ರೂಪ ಪಡೆದುಕೊಳ್ಳಲಿವೆ. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಸಾರುವ ತಂದೆ ಮಗನ ಬಾಂಧವ್ಯ ಒಂದು ಹೃದಯ ಸ್ಪರ್ಶಿ ಕತೆ ನಿಮಗಾಗಿ.
3: ರಾಮನಗರ ಎಂಬ ಪುಟ್ಟ ಹಳ್ಳಿಯಲ್ಲಿ ವಿಶ್ವನಾಥ್ ಮತ್ತು ಅವರ ಮಗ ಅಜಯ್ ವಾಸವಾಗಿದ್ದರು. ವಿಶ್ವನಾಥ್ ಅವರು ಹಳ್ಳಿಯ ಶಾಲೆಯೊಂದರಲ್ಲಿ ಸಣ್ಣ ನೌಕರಿ ಮಾಡುತ್ತಿದ್ದರು. ಬರುವ ಸಂಬಳ ಕೈಗೆ ಸಾಲುತ್ತಿರಲಿಲ್ಲ. ಆದರೂ ಮಗ ಅಜಯ್ನನ್ನು ದೊಡ್ಡ ಇಂಜಿನಿಯರ್ ಮಾಡಬೇಕೆಂಬುದು ಅವರ ಜೀವಮಾನದ ಕನಸಾಗಿತ್ತು. ಮಗನ ಓದಿಗಾಗಿ ಅವರು ಹಗಲಿರುಳು ಕಷ್ಟಪಟ್ಟರು. ತಮಗಾಗಿ ಒಂದು ಹೊಸ ಬಟ್ಟೆಯನ್ನೂ ಕೊಂಡುಕೊಳ್ಳದೆ ಸಿಕ್ಕ ಸಿಕ್ಕ ಕಾಸನ್ನೆಲ್ಲ ಮಗನ ಫೀಸ್ ಕಟ್ಟಲು ಎತ್ತಿಟ್ಟಿದ್ದರು. ಅಜಯ್ ಕೂಡ ಓದಿನಲ್ಲಿ ತುಂಬಾ ಚುರುಕಾಗಿದ್ದ. ಕೊನೆಗೂ ಕಷ್ಟಪಟ್ಟು ಓದಿ ಬೆಂಗಳೂರಿನ ದೊಡ್ಡ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೀಟು ಗಿಟ್ಟಿಸಿಕೊಂಡನು. ಅಜಯ್ ನಗರಕ್ಕೆ ಹೋದ ಮೇಲೆಯೂ ವಿಶ್ವನಾಥ್ ಅವರು ತಮ್ಮ ಹಳೆಯ ಸೈಕಲ್ ಮೇಲೆ ಹೋಗಿ ತರಕಾರಿ ಮಾರಿ ಸಾಲ ಸೋಲ ಮಾಡಿ ಮಗನಿಗೆ ಪ್ರತಿ ತಿಂಗಳು ಹಣ ಕಳುಹಿಸಿದ್ದರು. 4 ವರ್ಷಗಳು ಕಳೆಯಿ ಅಜಯ್ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡನು. ಅವನಿಗೆ ತಿಂಗಳಿಗೆ 1,00,000 ರೂಪಾಯಿ ಸಂಬಳದ ಆಫರ್ ಸಿಕ್ಕಿತು. ಈ ಸಂತೋಷದ ಸುದ್ದಿಯನ್ನು ತಂದೆಗೆ ತಿಳಿಸಲು ಅಜಯ್ ಊರಿಗೆ ಬಂದನು. ಮನೆಗೆ ಬಂದ ಮಗನನ್ನು ನೋಡಿ ವಿಶ್ವನಾಥ್ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತು. ಬಾರೋ ಮಗನೇ, ನಿನ್ನ ಯಶಸ್ಸಿನ ಸುದ್ದಿ ಕೇಳಿ ಈ ಅಪ್ಪನ ಜನ್ಮ ಧನ್ಯವಾಯಿತು ಎಂದರು ವಿಶ್ವನಾಥ್. ಅಜಯ್ ಅಪ್ಪನ ಪಕ್ಕದಲ್ಲಿ ಕುಳಿತು ಅವರ ಹೊರಟಾದ ಕಷ್ಟಪಟ್ಟು ಸವೆದು ಹೋಗಿದ್ದ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ಅಜಯ್ಗೆ ಅಪ್ಪನ ಕಾಲಿನಲ್ಲಿದ್ದ ಹರಿದ ಹಳೆಯ ಚಪ್ಪಲಿ, ಅವರು ಧರಿಸಿದ ಹರಿದ ಶರ್ಟ್ ನೋಡಿ ಮನಸ್ಸು ಭಾರ ಸಂಕಟವಾಯಿತು. ಅಜಯ್ ತನ್ನ ಬ್ಯಾಗಿನಿಂದ ಒಂದು ಕೀಲಿ ಕೈಯನ್ನು ತೆಗೆದು ಅಪ್ಪನ ಕೈಗಿಟ್ಟನು. ಏನಿದು ಮಗನೇ ಎಂದು ವಿಶ್ವನಾಥ್ ಆಶ್ಚರ್ಯದಿಂದ ಕೇಳಿದರು. ಅಪ್ಪ, ನನ್ನ ಮೊದಲ ಸಂಬಳದ ಮುಂಗಡ ಹಣದಲ್ಲಿ ನಿಮಗಾಗಿ ಹೊರಗಡೆ ಒಂದು ಹೊಸ ಕಾರು ಬುಕ್ ಮಾಡಿ ತಂದಿದ್ದೀನಿ. ಇನ್ ಮುಂದೆ ನೀವು ಆ ಹಳೆಯ ಸೈಕಲ್ ಮೇಲೆ ಕಷ್ಟಪಟ್ಟು ತಿರುಗಾಡುವುದು ಬೇಡ. ನಿಮಗಾಗಿ ನಾನು ಜಗತ್ತಿನ ಎಲ್ಲ ಸುಖವನ್ನು ತಂದುಕೊಡುತ್ತೀನಿ ಎಂದನು ಅಜಯ್ ಹೆಮ್ಮೆಯಿಂದ. ವಿಶ್ವನಾಥ್ ಅವರು ಆ ಕೀಲಿ ಕೈಯನ್ನು ನೋಡಿ ಮುಗುಳ್ನಕ್ಕರು. ನಂತರ ನಿಧಾನವಾಗಿ ಎದ್ದು ಒಳಗಿನ ಕೋಣೆಗೆ ಹೋಗಿ ಹಳೆಯದೊಂದು ಮರದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಂದರು. ಆ ಪೆಟ್ಟಿಗೆಯನ್ನು ಅಜಯ್ ಎದುರು ತೆರೆದರು. ಅದರೊಳಗೆ ಅಜಯ್ ಒಂದನೇ ತರಗತಿಯಲ್ಲಿದ್ದಾಗ ಬರೆದ ನನ್ನ ಅಪ್ಪ ಎಂಬ ಪ್ರಬಂಧದ ಹಾಳೆ, ಅವನು ಕಾಲೇಜಿನಲ್ಲಿ ತೆಗೆದುಕೊಂಡಿದ್ದ ಮೊದಲ ಮೆಡಲ್ ಮತ್ತು ವಿಶ್ವನಾಥ್ ಅವರು ಮಗನ ಫೀಸ್ ಕಟ್ಟಲು ಮಾಡಿದ ಸಾಲದ ರಶೀದಿಗಳಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಳಗಡೆ ಒಂದು ಹಳೆಯ ಡೈರಿ ಇತ್ತು. ವಿಶ್ವನಾಥ್ ಆ ಡೈರಿಯನ್ನು ಮಗನ ಕೈಗಿಟ್ಟು ಹೇಳಿದರು, ಮಗನೇ, ನೀನು ತಂದಿರೋ ಕಾರು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಆದರೆ ಈ ಅಪ್ಪನಿಗೆ ಕಾರ್ಗಿಂತ ದೊಡ್ಡ ಉಡುಗೊರೆ ನೀನು ಈಗಾಗಲೇ ಕೊಟ್ಟಿದ್ದೀಯ. ಈ ಡೈರಿ ನೋಡು. ಅಜಯ್ ಆ ಡೈರಿ ತೆರೆದಾಗ ಅದರಲ್ಲಿ ವಿಶ್ವನಾಥ್ ಅವರು ಪ್ರತಿ ತಿಂಗಳು ಮಗನಿಗೆ ಕಳುಹಿಸಿದ ಹಣದ ಲೆಕ್ಕದ ಜೊತೆಗೆ ಇಂದು ನನ್ನ ಮಗ ಪರೀಕ್ಷೆಯಲ್ಲಿ ಫಸ್ಟ್ ಬಂದಿದ್ದಾನೆ. ಇನ್ನು ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ. ನಾನು ಜಗತ್ತಿನ ಅತ್ಯಂತ ಅದೃಷ್ಟವಂತ ತಂದೆ ಎಂದು ಬರೆದುಕೊಂಡಿದ್ದರು. ವಿಶ್ವನಾಥ್ ಮಗನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ತಂದೆಯಾದವನಿಗೆ ಮಗ ತಂದುಕೊಡುವ ವಸ್ತುವಿಗಿಂತ ಮಗ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಗೌರವದಿಂದ ಬದುಕು ನಡೆಸುವುದೇ ದೊಡ್ಡ ಉಡುಗೊರೆ. ನೀನು ಗಳಿಸಿರುವ ಈ ಯಶಸ್ಸು, ನಿನ್ನ ಮುಖದಲ್ಲಿರುವ ಈ ನಗು, ಇದೆಲ್ಲ ಇದಕ್ಕಿಂತ ದೊಡ್ಡ ಕಾರು ಬಂಗಲೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಪ್ಪನ ಮಾತನ್ನು ಕೇಳಿದ ಅಜಯ್ಗೆ ದುಃಖ ಉಕ್ಕಿ ಬಂದಿತು. ವಸ್ತುಗಳಿಂದ ಅಪ್ಪನ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದುಕೊಂಡು ಅಪ್ಪನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತು ಬಿಟ್ಟನು.
2: ನಿಜಕ್ಕೂ ತಂದೆಗೆ ಮಕ್ಕಳ ಯಶಸ್ಸು ಮತ್ತು ಸಂಸ್ಕಾರವೇ ಅತ್ಯಂತ ದೊಡ್ಡ ಆಸ್ತಿ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಕಾರ್ಯಕ್ರಮದ ಭಾವನೆಗಳನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಈಗ ನಮ್ಮ ಸ್ಟುಡಿಯೋದಲ್ಲಿ ಒಂದು ಸುಂದರ ಗಾಯನ ತಂಡ ಸಿದ್ಧವಾಗಿದೆ. ಅಪ್ಪನ ಪ್ರೀತಿಯನ್ನು ಸ್ತುತಿಸುವ ಭಾವಪೂರ್ಣ ಸಮೂಹ ಗೀತೆ.

0: ವಾವ್, ಎಂತಹ ಸುಮಧೂರ ಧ್ವನಿ! ಹಾಡಿನ ಒಂದೊಂದು ಪದವು ಅಪ್ಪನ ನೆನಪನ್ನು ತರಿಸುವಂತಿತ್ತು.
1: ಮಗುವಾಗಿ ನಾವು ಹಠ ಮಾಡಿದಾಗ ಆಟದ ಗೆಳೆಯನಾಗುತ್ತಾನೆ, ತಪ್ಪು ಹಾದಿ ತುಳಿದಾಗ ಕಠಿಣ ಗುರುವಾಗುತ್ತಾನೆ, ಬದುಕಿನ ಜಂಜಾಟದಲ್ಲಿ ಜವಾಬ್ದಾರಿಯ ಹೆಗಲಾಗುತ್ತಾನೆ, ಹೆದರಿ ನಿಂತಾಗ ಬೆನ್ನ ಹಿಂದೆ ನಿಲ್ಲುವ ಧೈರ್ಯದ ರಕ್ಷಕನಾಗುತ್ತಾನೆ, ಮುಖದ ತುಂಬ ಜವಾಬ್ದಾರಿಯ ಮುಖವಾಡ ಧರಿಸಿ ಮನಸ್ಸಿನ ತುಂಬ ಮಮತೆಯ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ಅಪ್ಪನ ವಿಭಿನ್ನ ಪಾತ್ರಗಳ ಜರ್ನಿ ಇಲ್ಲಿದೆ. ನಮ್ಮ ಕಲಾವಿದರು ಕೇವಲ ತಮ್ಮ ಧ್ವನಿಯ ಮಾಂತ್ರಿಕತೆಯ ಮೂಲಕವೇ ನಿಮ್ಮ ಕನ್ನಾಳಿಗಳನ್ನು ಒದ್ದೆ ಮಾಡಲು ಸಿದ್ಧರಾಗಿದ್ದರೆ ನಿಮ್ಮ ಹೃದಯ ತಂತಿಯನ್ನು ಮೀಟಲು ಬರುತ್ತಿದೆ ಒಂದು ಕಿರುನಾಟಕ. ಅಪ್ಪ ನೂರಾರು ಪಾತ್ರಗಳ ಏಕೈಕ ನಾಯಕ.
2: ಅಪ್ಪ ಅಪ್ಪ ಬೇಗ ಬನ್ನಿ, ನೀವಿವತ್ತು ಕುದುರೆ ಆಗಬೇಕು, ನಾನು ನಿಮ್ಮ ಬೆನ್ನಿನ ಮೇಲೆ ಕೂತ್ಕೊಂಡು ಸವಾರಿ ಮಾಡಬೇಕು.
3: ಆಹಾ ಬಂದೆ ಬಂದೆ ನನ್ನ ರಾಜಕುಮಾರ, ತಗೋ ನಿನ್ನ ಕುದುರೆ ರೆಡಿಯಾಗಿದೆ, ಹತ್ತಿಗೆ ಬೆನ್ನ ಮೇಲೆ.
4: ಹೌದು, ಮಗುವಿನ ತುಂಟತನಕ್ಕೆ ಅಪ್ಪ ಗೆಳೆಯನಾಗುತ್ತಾನೆ, ಆದರೆ ಅದೇ ಮಗು ತಪ್ಪು ಮಾಡಿದಾಗ ಅಪ್ಪ ಕಠಿಣ ಗುರುವೂ ಆಗುತ್ತಾನೆ.
3: ರಾಹುಲ್, ಗಣಿತದಲ್ಲಿ ಇಷ್ಟು ಕಡಿಮೆ ಮಾರ್ಕ್ಸ್ ಬಂದಿದ್ಯಾ? ಪರೀಕ್ಷೆ ಅಂದರೆ ಆಟ ಅನ್ಕೊಂಡಿದ್ಯಾ?
2: ಅದು ಇಲ್ಲ ಅಪ್ಪ, ಅದು ಲೆಕ್ಕ ತುಂಬಾ ಕಷ್ಟ ಇತ್ತು.
3: ಅಳಬೇಡ ಪುಟ್ಟ, ಕಷ್ಟ ಅಂತ ಓಡಬಾರದು, ಬಾ ಇಲ್ಲಿ ಕುಳಿತುಕೋ, ಈ ಲೆಕ್ಕ ನಿನಗೆ ಎಷ್ಟು ಸುಲಭವಾಗಿ ಹೇಳಿಕೊಡುತ್ತೇನೆ ನೋಡು. ಸೋಲಿಗೆ ಹೆದರಬಾರದು, ಎದುರಿಸಬೇಕು, ಸರಿನಾ?
4: ದಿನಗಳು ಉರುಳಿದವು. ಬಾಲಕ ರಾಹುಲ್ ಈಗ ಕಾಲೇಜು ಮೆಟ್ಟಿಲು ಹತ್ತಿದ್ದಾನೆ. ರೆಕ್ಕೆ ಬಂದ ಹಕ್ಕಿಗೆ ಹಾರುವ ಆಸೆ ಹೆಚ್ಚು, ಆದರೆ ಆ ಹಾರಾಟದಲ್ಲಿ ಎಡುವಿದಾಗ ಅಪ್ಪನೇ ರಕ್ಷಕನಾಗುತ್ತಾನೆ.
2: ಅಪ್ಪ ಸಾರಿ ಅಪ್ಪ, ಫ್ರೆಂಡ್ ಜೊತೆ ಬೈಕ್ ರೇಸ್ ಮಾಡ್ತಾ ಇದ್ದಾಗ ಪೊಲೀಸ್ನವರು ಹಿಡಿದು ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ ಅಪ್ಪ.
3: ಎಲ್ಲಿದ್ದೀಯಾ ನೀನು? ನಿನಗೆ ಎಷ್ಟು ಬಾರಿ ಹೇಳಬೇಕು ರಾಹುಲ್?
1: ಯೋಚನೆ ಮಾಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ.
4: ಮಗ ತಪ್ಪು ಮಾಡಿದಾಗ ಇಡೀ ಪ್ರಪಂಚವೇ ಅವನನ್ನು ದೂಷಿಸಬಹುದು, ಆದರೆ ಅಪ್ಪ ಪೊಲೀಸರ ಮುಂದೆ ಕೈ ಮುಗಿದು ದಂಡ ಕಟ್ಟಿ ಮಗನನ್ನು ಸುರಕ್ಷಿತವಾಗಿ ಮನೆಗೆ ಕರೆತರುತ್ತಾನೆ. ಮನೆಗೆ ಬಂದ ಮೇಲೆ
1: ರಾಹುಲ್, ನಿನ್ನ ವಯಸ್ಸಿಗೆ ಬೇಗ ಚೆನ್ನಾಗಿರುತ್ತೆ, ಆದರೆ ನಿನ್ನ ಜೀವ ನಮಗೆ ಮುಖ್ಯ. ನಿನಗೇನಾದರೂ ಆದರೆ ಈ ಅಪ್ಪ ಬದುಕಿರ್ತಾನ? ಇನ್ ಮುಂದೆ ಹೀಗಾಗಬಾರದು. ಈಗ ನಿನ್ನ ಕಾಲೇಜ್ ಪ್ರವಾಸಕ್ಕೆ ಅಂತ ಎತ್ತಿಟ್ಟಿದ್ದ ದುಡ್ಡು ತಗೋ, ನಿನ್ನ ಖುಷಿ ನಮಗೆ ಮುಖ್ಯ.
4: ಕಾಲ ಉರುಳಿತು. ರಾಹುಲ್ ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್. ಜವಾಬ್ದಾರಿಗಳ ಒತ್ತಡದಲ್ಲಿ ಸಿಲುಕಿ ಕಂಗಾಲಾದ ಅವನಿಗೆ ನೆನಪಾಗುವುದು ಅದೇ ಹಳೆಯ ಧ್ವನಿ.
2: ಹಲೋ ಅಪ್ಪ, ನನ್ನಿಂದ ಕೆಲಸ ಸಾಧ್ಯವಾಗ್ಲಿಲ್ಲ ಅಪ್ಪ. ಆಫೀಸ್ ನಲ್ಲಿ ತುಂಬಾ ರಾಜಕೀಯ ಇದೆ, ನನ್ನ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ, ನನಗೆ ಎಲ್ಲವನ್ನು ಬಿಟ್ಟು ಮನೆಗೆ ಬಂದು ಬಿಡಬೇಕು ಅನಿಸ್ತಿದೆ.
1: ರಾಹುಲ್ ನೆನಪಿದೆಯಾ, ಸಣ್ಣವನಿದ್ದಾಗ ಗಣಿತದ ಲೆಕ್ಕ ಕಷ್ಟ ಅಂದಾಗ ನಾನು ನಿನಗೆ ಏನೆಂದು ಹೇಳಿದ್ದೆ?
2: ಸೋಲಿಗೆ ಹೆದರಬಾರದು, ಎದುರಿಸಬೇಕು ಅಂತ.
1: ಹೌದು ಮಗನೇ, ಬದುಕು ಕೂಡ ಒಂದು ಗಣಿತದ ತರಾನೆ, ಕಷ್ಟದ ಲೆಕ್ಕ ಬಂದಾಗ ಪುಸ್ತಕ ಮಡಿಚಿರಬಾರದು. ಈ ಅಪ್ಪ ನಿನಗೆ ಆಟ ಆಡೋದು ಮಾತ್ರ ಕಲಿಸಿಲ್ಲ, ಬಿದ್ದಾಗ ಹೇಗೆ ನಿಲ್ಲಬೇಕು ಅಂತಲೂ ಕಲಿಸಿದ್ದಾನೆ. ಆಫೀಸ್ ರಾಜಕೀಯ ಸೋಲು ಎಲ್ಲವೂ ತಾತ್ಕಾಲಿಕ, ನಿನ್ನ ಶ್ರಮ ಶಾಶ್ವತ, ಧೈರ್ಯವಾಗಿ ಮುನ್ನುಗ್ಗು, ನಿನ್ನ ಹಿಂದೆ ಈ ಅಪ್ಪ ಇದ್ದಾನೆ.
2: ಅಪ್ಪ ಥ್ಯಾಂಕ್ಸ್ ಅಪ್ಪ, ನೀವು ನನ್ನ ಜೊತೆ ಮಾತನಾಡಿದ್ರೆ ಸಾಕು, ಎಂತದೇ ದೊಡ್ಡ ಸಮಸ್ಯೆಯು ಚಿಕ್ಕದಾಗಿ ಕಾಣಿಸುತ್ತೆ. ನನ್ನ ಬಾಲ್ಯದ ಗೆಳೆಯನಾಗಿ ತಪ್ಪು ಮಾಡಿದಾಗ ತಿದ್ದೋ ಗುರುವಿನ ತರಹ ಸಂಕಷ್ಟದಲ್ಲಿ ರಕ್ಷಕನಾಗಿ ನನ್ನ ಬದುಕಿನ ಪ್ರತಿ ಹಂತದಲ್ಲೂ ನೀವು ನನಗಾಗಿ ಎಷ್ಟು ಪಾತ್ರಗಳನ್ನು ಮಾಡಿದ್ದೀರಾ ಅಪ್ಪ, ನೀವು ಗ್ರೇಟ್ ಅಪ್ಪ.
1: ಮಗನೇ, ಮಗ ಗೆದ್ದು ನಿಂತಾಗ ಸಿಗುವ ಸಂತೋಷದ ಮುಂದೆ ಈ ಅಪ್ಪನಿಗೆ ಯಾವ ಪಾತ್ರವೂ ದೊಡ್ಡದಲ್ಲ ಕಣು, ನೀನು ಚೆನ್ನಾಗಿದ್ದರೆ ಸಾಕು.
4: ಕೇಳಿದ್ರಲ್ಲ ಕೇಳುಗರೆ, ನಮ್ಮ ಬದುಕಿನ ತೆರೆಯ ಹಿಂದೆ ನಿಂತು ನಮಗಾಗಿ ನೂರಾರು ಪಾತ್ರಗಳನ್ನು ನಿರ್ವಹಿಸುವ ಸೂಪರ್ ಹೀರೋ ಅಂದರೆ ಅಪ್ಪ. ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸಿರುವ ಪ್ರತಿಯೊಬ್ಬ ತಂದೆಗೂ ನಮ್ಮ ಈ ರೇಡಿಯೋ ನಾಟಕದ ಮೂಲಕ ಗೌರವಪೂರ್ವಕ ಪ್ರಣಾಮಗಳು.
0: ಈಗ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಸುಂದರ ಸರಣಿಗೆ ಮತ್ತೊಂದು ಸಮೂಹ ಗೀತೆ

0: ಈ ಹಾಡು ನಮ್ಮೆಲ್ಲರ ಹೃದಯದಲ್ಲಿ ಅಪ್ಪನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಲಿ. ಕೇಳುಗರೆ,
1: ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸಿದಕ್ಕೆ ಸರ್ವರಿಗೂ ಮನಪೂರ್ವಕ ಧನ್ಯವಾದಗಳು.
2: ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಮಧುರಾ, ಸಹ ಶಿಕ್ಷಕರು SDM CBSE ಸ್ಕೂಲ್ ಉಜಿರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಅದ್ವಿಕಾ, ಅದ್ವಿಕಾ ರೈ, ಆದ್ಯ ಭಟ್ ಪಿ, ಅನಿಕಾ ಜೈನ್, ಆರಾಧ್ಯ DP, ಸಾನ್ವಿ, ಯಕ್ಷ, ಆದ್ಯ ಪಿ, ಕೃಷ್ಣ ಪ್ರಸಾದ್, ಸ್ಕಂದರಾವ್ ಕೆ, ಕನ್ವಿ ಕೆ, ಮಂಜುನಾಥ್, ಶ್ರೀವರ, ಶ್ರೇಷ್ಠ, ಮನ್ವಿತ, ಅರ್ಘ್ಯವಿ, ಪ್ರಣೀತಾ ಡಿ, ತ್ರಿಷಿಕಾ ಆರ್, ಸನ್ನಿಧಿ ಕೆ, ಸಾನ್ನಿಧ್ಯ ಭಟ್, ರಚಿಕಾ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ನಮಸ್ಕಾರ, ನಿಕ್ಲು ಕಿರುಂದಲ್ಲರು ರೇಡಿಯೋ ನಿನಾದ 90.4 FM. ತುಳುವೇರ್ನ ಆಚಾರ ವಿಚಾರಗಳು ವಿಶೇಷವಾದ ಉಪ್ಪುಂಡು. ನಮ್ಮ ದುಂಬು ಬರ್ಪುಣಂಚಿನ ಪ್ರತಿಯೊಂಜಿ ತಿಂಗಳುಡ್ಲ ಬೇತೆ ಬೇತೆ ತುಳುತ ಆಚರಣೆ ಸಂಸ್ಕೃತಿ ಮತ ನಮಕ್ ತೆರೆದ ಬರ್ಪ. ಇತ್ತೆ ಆಟಿ ತಿಂಗಳು, ಆಟಿ ತಿಂಗಳುಡು ವಿಶೇಷವಾಯಿನಂಚಿನ ಆಚರಣೆ ಬೊಕ್ಕ ಸಂಪ್ರದಾಯಲು ಮತ ಉಲ್ಲ. ನೆತ್ತ ಬಗ್ಗೆ ಪಾತ್ರಕತೆ ಮಲ್ಪರೆ ನಮ್ಮೊಟ್ಟುಗು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ತ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಯಿನ ಡಾಕ್ಟರ್ ದಿವಾಕರ ಕೊಕ್ಕಡ ಉಳ್ಳೇರು. ಮೇರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಮಾಜಿ ಸದಸ್ಯರ್ಲಾಂದ್ ಅಂಚನೆ ತುಳುನಾಡದ ಆಚಾರ ವಿಚಾರಗೂ ಸಂಬಂಧಪಟ್ಟದ ಸಂಶೋಧನೆ ಮಾಡ್ತಿದ್ದೇರು. ಮೇರೇನು ಪಾತೇರ್ಪವೇರು ಪತ್ರಿಕೋದ್ಯಮ ವಿಭಾಗದ ಜೋಕ್ಲಾಯಿನಂಚಿನ ರಕ್ಷಿತಾ ಚಿಲುವಮ್ಮ ಬೊಕ್ಕ ಹೇಮಾವತಿ. ಆಟಿ ತಿಂಗಳದ ಅಟ್ಟನೆ ಎಂಚ ಉಂಡು ಬಲೆ ಅಕ್ಲಿನ ಪಾತೆರಗೂ ನಮ್ಮ ಕಿಬಿಯಾಕ.

0: ಪಾತ್ರೆ ಗ್ಲಾಸ್ ಒಲ್ ಮೇಲೂ ಇನ್ನು ನಮ್ಮ ಆಟಿ ತಿಂಗಳ ಬಗ್ಗೆ ಒಂದು ಪಾತ್ರೆ ಕುಳ್ಳುದ ಆಟಿ ತಿಂಗಳು ಸ್ಟಾರ್ಟ್ಅಪ್ ನ ಒಂಜಿ ತಿಂಗಳ ಬಗ್ಗೆ ಇಂಕ್ಲೂಡ್ ಪಾತ್ರೆ ಕತೆ ಶುರು ಮಾಡ್ಪಲಿ ಸರ್
1: ನಿಕ್ಲು ತುಳು ತಿಂಗಳದ ಬಗ್ಗೆ ಏನೊಂದುಲಾರ ಯಾನು ತೆರೆಯನ್ನ ಪ್ರಕಾರ ಇತನ್ನ ನೆಂಪುಡಿಪ್ಪನ ಪ್ರಕಾರನೇ ತುಳುನಾಡದ ತಿಂಗಳದ ಪರಿಕಲ್ಪನೆ ಅಂಜಿ ವಿಶಿಷ್ಟವೈನ ತುಳು ಭಾಷೆ ಕನ್ನಡ ಭಾಷೆ ಅಂಚನೆ ಕೊಡವ ಇಂಚಿತನ ಈ ಕೆಲವು ಭಾಷೆಲು ಪುರ ದ್ರಾವಿಡ ಭಾಷೆಲು ಐಟ್ಲ ಪಂಚ ದ್ರಾವಿಡ ಭಾಷೆ ತುಳುಲ ಸೇರಿದುಂಡು ಈ ತಿಂಗಳದ ಪರಿಕಲ್ಪನೆ ಈ ದ್ರಾವಿಡರ್ನ ತಿಂಗಳದ ಪರಿಕಲ್ಪನೆ ಅವು ಸೂರ್ಯನ ಚಲನದ ಮಿತ್ ಸೂರ್ಯದೇವರನ ಚಲನದ ಮಿತ್ ತಿಂಗಳದ ಪರಿಕಲ್ಪನೆ ದೀವಂದಿರ್ ಇಂಚ ಪನ್ನಗ ತುಳುಟ ತಿಂಗಳು ಪಗ್ಗುರ್ದು ಶುರು ಆದ ಸುಗ್ಗಿ ಮುಟ್ಟ ಪದ್ರಾಡ ತಿಂಗಳು ಪಂಡದ ಬಿಸುತ್ತಾನಿ ಪಗ್ಗು ತಿಂಗಳದ ಶುರುತ ದಿನವು ಬಿಸುಡ್ದು ಪತ್ತದ ಸುಗ್ಗಿ ಅಕೇರಿ ಮುಟ್ಟಾಗ ಲೆಕ್ಕ ಪಾಡ್ನಾಗ ಪದ್ರಾಡ ತಿಂಗಳೊಂದು ಅವು ಪಗ್ಗು ಬೇಷ ಕಾರ್ತೇಲ್ ಆಟಿ ಸೋಣ ನಿರ್ನಾಲ ಬಂತ್ಯೋಳ್ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಪಂಡದ ಇಂಚ ತುಳುವರ್ನ ಒಂಜಿ ತಿಂಗಳದ ಪರಿಕಲ್ಪನೆ ಅವು ಇತ್ತೆ ಪಣ ಲೆಕ್ಕನೆ ಸೂರ್ಯದೇವರ್ನ ಚಲನದ ಮಿತ್ ಈ ದ್ರಾವಿಡರು ತಿಂಗಳೇನು ಲೆಕ್ಕ ಪಾಡ್ದು ಪದ್ರಾಡ ತಿಂಗಳು ಒಂಜಿ ವರ್ಷ ಪಂಡನೇನು ಬಾರಿ ಪೊರ್ಲುಡೆ ಕಟ್ಟದು ಕೊರ್ತೇರು
2: ನೆಟ್ ವಿಶೇಷವಾಯನಂಚಿತ್ನ ತಿಂಗಳು ಪಂಡ ಆಟಿ ತಿಂಗಳ ಒಂಜಿ ಬರ್ಪುಂಡು
1: ತುಳುವೆರೆಗು ಪದ್ರಾಡ ತಿಂಗಳ ವಿಶೇಷನೆ ಒಂಜಿ ತಿಂಗಳು ವಿಶೇಷ ಅಂದ ಅಲ್ಲಜ್ಜಿ ಆಂಡ ಆಟಿದ ವಿಶೇಷ ಇಂಚಿನದಕ್ಕೆ ತುಳುವೆರೆಗು ಆಟಿ ನಿಷೇಧದ ತಿಂಗಳು ಯಾನು ಸಂಶೋಧನೆ ಮಲ್ತಿನ ಸಂದರ್ಭ ಒಡೆಂಕು ತೆರೆದು ಬತ್ತನ ವಿಚಾರ ಇಂಚಿನದಕ್ಕೆ ಅನ್ನಾಗ ಆಟಿ ತಿಂಗಳು ಒವೇ ಒಂಜಿ ಅಡ್ಡ ಕಾರ್ಯಕ್ರಮ ಒಂದು ದಾಲ ಅವರಜ್ಜಿ ಆಟಿ ತಿಂಗಳು ಸೈತನ್ಲ ನಮ್ಮ ಹಿರಿಯ ಕ್ಲಾವ್ಡು ಏರೆ ತೀರ್ದು ಪೋಂಡ್ಲ ಆಕ್ಲು ಸ್ವರ್ಗೋಪಜರ ನಂಬಿಕೆಲ ತುಳು ಎರಡು ಉಂಡು ಇನ್ನಿಕ್ಕಲ್ಲ ಈ ನೆಲೆಟ್ಟು ನಮ್ಮ ಆಟಿ ತಿಂಗಳು ನಿಷೇಧದ ಹಿನ್ನೆಲೆಡು ವಿಶೇಷ ತಿಂಗಳು ಯಾಕೆ ಕಾರಣ ಮಸ್ತು ಉಂಡು ವಿಪರೀತವಾಯಿನ ಬರ್ಸ ಬರ್ಪನ ತಿಂಗಳು ಭೂಮಿಡು ಒಬೇ ರೀತಿದ ಬುಳೆ ಸಲೆ ಆವರ ಸಾಧ್ಯ ಜನ ಸ್ಥಿತಿ ಬುಕ್ಕ ಎರಡನೇದಾದ ದುಂಬದ ಕಾಲುಡು ಇನ್ನಿತರ ರೀತಿದ ಆರ್ಥಿಕವಾಯಿನ ಚೇತರಿಕೆ ಇತ್ತಿನ ಸಮಯ ದುಂಬು ಬಂಜಿಗ ಬಡಪತ್ ಬೆನ್ನೆರ ಪಾರಗು ಬೇಲೆಜ್ಜಿ ಇಂಚಿದನ ಪುರ ಸಂದರ್ಭಡು ಬಹುಶಃ ಒಬೇ ಒಂಜಿ ಕಾರ್ಯಕ್ರಮ ಮಲ್ಪೆರಗು ನಮ್ಮ ಹಿರಿಯಕ್ರು ತಯಾರಿಜ್ಜಂಡ ಇಕ್ಕೋಸ್ಕರ ನಿಷೇಧ ತಿಂಗಳು ಅದು ದೀವಂದಿರ
2: ಸರ್ ಅಂಚನೆ ಇತ್ತ ದುಂಬುದ ಆಟಿ ತಿಂಗಳುಗ್ಲ ಇತ್ತದ ಆಟಿ ತಿಂಗಳುಗ್ಲ ದಾದ ಮಸ್ತ್ ಬದಲಾವಣೆ
1: ಬದಲಾವಣೆ ಜಗತ್ತದ ನಿಯಮ ಪರಿವರ್ತನೆ ಜಗದ ನಿಯಮ ಅಂತ ಕನ್ನಡ ನಿಕ್ಲಿಕ್ಕೆ ಎಂದು ಪರಬಹುಶ ನಂಕ ಲಂಚ ನಮ್ಮ ಪುಟ್ಟಿ ಲೆಕ್ಕನೆ ನಿಜ ಪುಟ್ಟದಾಯಿ ಲೆಕ್ಕನೆ ನಂಕ ಪ್ರಾಯ ಅವೊಂದು ಬರ್ಪುಂಡು ಶರೀರ ಬದಲಾವಣೆ ಅವನು ಬರ್ಪುಂಡು ಮನಸ್ಸದ ಬದಲಾವಣೆ ಆಗ್ಪುಂಡು ಬುದ್ಧಿಡ ಬದಲಾವಣೆ ಆಗ್ಪುಂಡು ಅಂಚನೆ ಒಂಜಿ ರೀತಿದ ಪ್ರಕೃತಿ ಇಡ್ಲ ವಾತಾವರಣ ಸಣ್ಣ ಪುಟ್ಟ ವ್ಯತ್ಯಾಸ ಅವೊಂದು ಬರ್ಪುಂಡು ನಂಕ್ಲ ತೋಜೋನುಂಡು ಅಂಚ ಪಂಡದ ಪೂರ್ತಿ ಬದಲಾವಣೆ ಆತಂದ ಪನ್ಯಾರ ಅಪ್ಪುಜಿ ದುಂಬದ ಆಟಿ ತಿಂಗಳಿಗೂ ನಿಕ್ಲ ಆಟಿ ತಿಂಗಳು ಆಟಿ ತಿಂಗಳೇ ಪರಿಸರಡು ತುನಗ ದುಂಬುದಾದ ಬರ್ಸ ಇತ್ತೆಜ್ಜಿ ಒಂಜಿ ಎರಡನೇದಾದ ದುಂಬುದ ಸಮಯಡು ಆಟಿ ತಿಂಗಳು ಒವೇ ಒಂಜಿ ಕಾರ್ಯಕ್ರಮ ಮಲ್ತೊಂದಿಜ್ಜರ ಅನ್ನೋ ವಿಷಯ ಬಂದಾಗ ಇನಿಕ ಅನಗ ಆಟಿ ತಿಂಗಳ ಕೂಡ ಸ್ವೀಕಾರಾರ್ಹವಾಯ್ ತಿಂಗಳ ಆತಂಡ ದೇವಂಡ ಬೇತ ಬೇತ ಬದಲಾವಣೆ ಇಡ್ದ ಅವರ ಆಟಿ ತಿಂಗಳು ಆ ಬರ್ಸದ ಪೊರ್ತುಡು ದುಂಬು ವ್ಯವಸ್ಥೆ ಇಜ್ಜಾನ ಇನ್ನು ವ್ಯವಸ್ಥೆ ಪೂರ ಆಯ್ನಿಡ್ದಾರ ಪೂರ ಕಾರ್ಯಕ್ರಮಗಳು ಆಪುಣಂಚಿನ ಸ್ಥಿತಿಗೆ ಬತ್ತನ ಅಂಡ್ಲದ ನಂಬಿಕೆದ ಹಿನ್ನೆಲೆ ಪರಂಪರೆಡು ಬತ್ತ ನಮ್ಮ ತುಳುವೇರ್ ನಕ್ಲು ಅಯ್ನ ಆಯ್ನಾತ್ ಇನಿಕ್ಲ ದೂರದಿತ್ತಿರು ಪೂರ್ತಿ ಸ್ವೀಕಾರ ಅಂತೊಂದಿಜ್ಜರು ಈ ನೆಲೆಟ್ ನಮ್ಮ ಇನ್ನು ತೂವಾಡಾಪುಂಡು ಬರ್ಸ ಕಮ್ಮಿ ಆತನು ದುಂಬುದಾತಿ ಜೈಕ ಕಾರಣ ಸಹಜವಾದ ಪ್ರಕೃತಿದ ಕಾರಣದ ಪನ್ಯಾರ ಅಪ್ಪುಜಿ ಮನುಷ್ಯ ಸ್ವಯಂಕೃತ ಅಪರಾಧ ದುಂಬುದ ಲೆಕ್ಕ ಕಾಡು ಗುಡ್ಡೆ ಒಂದು ಪೂರ ಇನಿ ಮನುಷ್ಯ ಆಧುನಿಕತೆ ಭರಾಟೆಡ್ ಅಯ್ನು ಪೂರ ದೆತ್ತ ನೆಡ್ದಾರ ಬರ್ಸ ಕಮ್ಮಿ ಆವೊಂದುಂಡು ಬುಕ್ ಬರ್ಸ ಬರ್ಪಣ ಪುರ್ತು ಬರ್ಪುಜಿ ಬರಂದನ ಪುರ್ತು ಬರ್ಪುಂಡು ಇಂಚಿ ನಮ್ಮಂತ ಸ್ಥಿತಿಗತಿ ಉಂಡು ಈ ವ್ಯತ್ಯಾಸ ದುಂಬುಗಳು ಇನಿಕ್ಲ ನಮ್ಮ ಗಮನಿಸೋಡು ಬುಕ್ ಮೂಜಿನೇ ತಾತ್ಯ ಅನ್ಪನ್ಪುಂದಾಗ ದುಂಬು ಆಟಿದ ನಿಷೇಧದ ತಿಂಗಳು ಇಂಚಿನ ಎತ್ತುಂಡು ಇನಿ ಆಟಿದ ಬಗ್ಗೆಡೇನೆ ವಿಶೇಷವಾದ ಇನ್ನು ಆಟಿದ ಅಮಾವಾಸ್ಯೆಪ್ಪು ಪ್ರತಿಯೊಂದು ವಿಚಾರಗಳು ನೀನು ಬೀದಿಗೆ ಬತ್ತನು ಪಡ ದುಂಬು ಇಲ್ಲಲ್ಲ ಆಚರಣೆ ಮಾಡ್ತಾಯ್ತು ನೀನು ಬೀದಿಗೆ ಬತ್ತನ ಅಥವಾ ನೀನು ಆಡಂಬರೋಡು ಒಂದು ರೀತಿದ್ದು ಆಚರಣೆ ಮಾಡ್ಪನ ಸ್ಥಿತಿಗೆ ನೀಕ್ ಬತ್ತದ ಅವು ಆಧುನಿಕತೆದ ಸಂದರ್ಭಡು ಅಯ್ಯಂದ ನೀನು ವಿಮರ್ಶೆ ಮಾಡಿ ಪರಬೋಪಿಜಿ ಸರಿಯೋ ತಪ್ಪ ಅನ್ನೋ ಪೋಪಿಜಿ ದೇವಂಡ ಕಾಲ ಪರಿಸ್ಥಿತಿ ಬದಲಾತು ನೀನು ಅಂಚನೆ ಹಿಡ್ದವ್ರ ಒಂದು ಒಂದು ಅವಲೋಕನ ಅತ್ತೆ ಅಬ್ಸರ್ವೇಷನ್ ಅನ್ಪೇರು ನಮ್ಮ ತೂಪಲೆ ಕೊಡು ತುಂಬ ಅಂಚೆ ಇತ್ತು ಎಂಕ್ಲೆ ಎಲ್ಲಿ ಅಪ್ಪನಕ ವಾರಿತಿ ಆಟಿದ ಸ್ಥಿತಿಗತಿ ಇಂಚೆ ಎತ್ತು ಇನಿ ಎಂಕ್ಲ ಈ ಪೊರ್ತುಡ ಎಂಕ್ಲೆ ಜೋಕ್ಲ ಆಯ್ನ ಪೊರ್ತುಡು 10-30 ವರ್ಷ 40 ವರ್ಷದ ಈ ಅಂತರುಡು ಮಸ್ತ್ ಬದಲಾವಣೆ ಆಯ್ನೇನು ಆಪನ ಆತನವು ತೋಜೊಂದು ಇನಿ ಆಟಿದ ಬಗ್ಗೆ ಓಲ್ಲ ಶಾಲಾ ಕಾಲೇಜಿಡು ಸಂಘ ಸಂಸ್ಥೆ ಮಸ್ತ್ ಆಟಿದ ಬಗ್ಗೆ ಇಂಜ ಅವೇರ್ನೆಸ್ ಅತ್ತ ಆಟಿದ ತುಂಬ ಇಂಚೆ ಎತ್ತು ನೀನು ಇಂಚೆ ಉಂಡು ಅವು ದಾ ಏದಾ ನೆ ಇಂಚೆ ಮಾತು ಚರ್ಚೆ ಮಾಡ್ಪ ಅಂಚಿನ ವೇದಿಕೆಲು ಮಸ್ತ್ ಉಂಡಾತೇನೆ ಒಂದು ಬಹುಶಃ ಯಾನು ತೆರಿ ನಾವು ತೂಗೊಂಡಿತ್ತು ನಂಚಿನ ಕತೆ ಕುಲು
0: ಈ ಆಟಿ ತಿಂಗಳು ನಮ್ಮ ತುಳುನಾಡದಾದ ಪಂಡ ದೇವಸ್ಥಾನಕ್ಕೆ ಪೋ ಪೂಜೆರು ಸೋಳ ಬತ್ತಿಯುಕ ನಮ್ಮ ದೇವಸ್ಥಾನಕ್ಕೆ ಪೋ ಇತ್ತೆ ದೇವಸ್ಥಾನ ಪೋಂಡ ವೆಡ್ಡತ್ತು ಮನ್ಪೇರು ಹೌದಾ ಸರ್
1: ಅತ್ತವೆ ಏನಿತ್ತೆ ಪನ್ಲೇಖನೆ ದುಂಬುದ ಕಾಲೋಡು ಬೇಷ ತಿಂಗಳು ಪಗ್ಗು ಬೇಷ ಕಾರ್ತೆಲ್ ಆಟಿ ಅಂದ್ರೆ ಬೇಷಡು ಪತ್ತನ

ಯಾನೆ ಅಪ್ಪಗೆ ಎಪ್ಪೋಲ ಪನ್ಪುಂಡು ನಮ್ಮ ಇನಿ ಒಂಜಿ ಲೇಖನ ಬರೆದು ಯಾನ ಮಲ ಸಂಶೋಧಕ್ಕೆ ಒಂಜಿ ಇರುದು ಪುಟ ಪಿ ಎಚ್ ಡಿ ಪ್ರಬಂಧ ಬರೆದ ಒತ್ತುಲ ಕಂಡುದ ತಪ್ಪು ತೆರಿಯರ ಬರಲಿ ಕಂಡುದ ಬಂದ ಅಂಚೆ ಹತ್ತು ಬಂಡ ಒಂಜಿ ಮಾಹಿತಿಗೋಸ್ಕರ ಪೊರ್ತು ನಮ್ಮ ಬರೆದು ಕೊರಪ ನಂಗೆ ಒಂಜಿ ಸರ್ಟಿಫಿಕೇಟ್ಗೋಸ್ಕರ ಅಂದ್ರೆ ನಮ್ಮ ಪಿ ಎಚ್ ಡಿ ಆ ಒಂದು ಡಾಕ್ಟ್ರೇಟ್ ಮಲ್ಪ ನಮ್ಮ ಆ ಬೆಟ್ಟ ಆಯ್ ಬೆಟ್ಟಗ ಮಲ್ಲ ಸಂಶೋಧಕ್ಕೆ ಆಂಡ ನಮ್ಮರ್ದು ಮಲ್ಲ ಸಂಶೋಧಕರಿಯರಿಗೆ ನಮ್ಮ ಹಿರಿಯ ಆಗ್ಲಿ ಅಲ್ಲಿ ಶಾಲಾ ಕಾಲೇಜು ಪೋತು ಜರ್ನಂಡ್ಲ ಪ್ರಕೃತಿದೇ ಒಂಜಿ ಪ್ರಯೋಗಾಲಯನ ಅದು ತೂದು ಅಲ್ಲ ಇನ್ನು ತೆರೆಯೊಂದಾಗ್ಲು ಸಂಶೋಧನೆ ಮಲ್ತಿರ್ ದಯ ಪಂಡೆ ಬಂಡ ಆಟಿ ತಿಂಗಳದ ಈ ಪೊರ್ತುಡು ಮರ್ಯಾದ ಪೊರ್ತುಡು ವಾವಾ ತಿಂಗಳು ವಾವಾ ಆಹಾರನು ಸೇವಿಸೋಡು ಪನ್ಪುನೇನು ಆ ಸೇವಿಸೋವನ ಮೂಲಕ ಐಟು ನಮ್ಮ ಶರೀರಗೂ ಆರೋಗ್ಯನ ಶರೀರದ ಆರೋಗ್ಯನ ಕಾಪು ನಂಚಿದ್ದನ ವಸ್ತುಲು ಪ್ರಕೃತಿ ಒವ್ವೊ ಉಂಡು ಪಂಡನೆ ತೆರೆಯೊಂದರು ಆಟಿ ತಿಂಗಳು ಇಂಚಿದ್ರು ಮಸ್ತ್ ವಿಚಾರ ಶರೀರಗು ಒಂದು ರೀತಿದ ಹೀಟ್ ಹೀಟ್ ಬಂಡ ನಮ್ಮ ಉಷ್ಣಾಂಶ ಶರೀರದ ಉಷ್ಣಾಂಶನು ಒಂಜಿ ಸಮತೋಲನ ದೀವನರಗೋಸ್ಕರ ಪ್ರಕೃತಿ ತಿಕ್ಕೊಂಡಂಚಿನ ಬೇತ ಬೇದ ಗಿಡ ಮೂಲಿಕೆದಲ್ಲಿ ಮುಂದಿನ ಪುರ ಆಹಾರವಾದ ಸೇವನೆ ಮಲ್ತೊಂದಿತ್ತಿರು ವಿಶೇಷವಾದ ತಜಂಕದ ಅಡ್ಡೆ ಮಲ್ಪನೆಪ್ಪು ಅತ್ತಂದ ಕಣಿಲ ಕಡತದ ತಿನ್ಪುನೆಪ್ಪು ಅತ್ತಂದ ಚೇವುದ ಬೂರಿ ಇಪ್ಪು ಮರೆ ಚೇವು ನಂಗೆ ಗೊತ್ತುಂಡು ಈ ತೇಜಿನ ಅನ್ಪರೈಕ ಪತ್ರೊಡೆ ವಿಶೇಷವೇನ ತಿಂಡಿ ಪಾಂಡದ ಈ ಚೇವು ಒಂದು ಪೂರ ಇಟ್ಟು ಉಷ್ಣಾಂಶ ಶರೀರದ ಉಷ್ಣಾಂಶ ಜಾಸ್ತಿ ದೀಪನ ಹಂಚಿದ್ನ ಒಂದು ಅವು ನಂಕು ಪ್ರಕೃತಿದ ಭಾಗವಾದ ಪುಟ್ಟು ನಂಚ ಮನುಷ್ಯೇ ತನಕು ಬತ್ತ ನಂಚಿದನ ಕಾಯಿಲೆ ಕಸಾಲಿನ ಪರಿಹಾರ ಮಲ್ಪರಗ ಇತ್ತಲೇಕ ನರ್ಸಿಂಗ್ ಹೋಮು ಹಾಸ್ಪಿಟಲ್ ಜನಕ್ಲ ಅಕ್ಲೇ ತಿರಿಯೊಂದಿರಿ ಇಂಚಿಂದೇನು ತಿಂದಿರ ಇಂಚಿಂದೇನಕ್ಕೆ ಆರೋಗ್ಯಕ್ಕೆ ಸೂಕ್ತ ಪಂಡದು ಆಟಿ ತಿಂಗಳದ ಈ ತಿಂಡಿ ತಿನಸ್ಗಳ ಪೂರ ವೈವಿಧ್ಯ ತೋಂಡದಣ್ಣಕ ಅವು ಅಕ್ಲ ಮರ್ದಾದದ್ದೆ ತೊಂದನತ್ತು ಆಹಾರವಾದ್ಯ ತೊಂದಿರಿ ಅವು ಮರ್ದ ಅದು ಕೆಲಸ ಮಾಡ್ಬೇಕು ಒಂದು ಒಂದು ಅಪಘಾತ ವಿಶೇಷತೆ ಒಂದು ಹಿರಿಯಾಕ್ಲು ತೆರೆಯೋಣ ಅಂಚಿದನು ಇನ್ನು ಮಾತ್ರ ಒಂದೇನು ಪೂರ ನಮ್ಮ ಹಿಂಜಿನ ಅಲ್ಪಣ್ಣ ಪ್ರದರ್ಶನ ಮಲ್ಪಣಂಚಿದ ಪರಿಸ್ಥಿತಿ ಬರ್ತಾನೆ ಪತ್ರೊಡೇನು ಆಟಿ ತಿಂಗಳ ಹತ್ತಿನ ಬಾಕಿ ತಿಂಗಳ ತಿರುಪುಲೆಕ್ಕ ಸ್ಥಿತಿ ನಮ್ಮಡೀನಿ ಉಂಡಾತನ ಅಂಡ ತುಂಬತಕ್ಲು ಪ್ರತಿಯೊಂಜಿ ಪರ್ಬೋಗಲ ಪ್ರತಿಯೊಂಜಿ ಆಚರಣೆ ಇಟ್ಲ ಓವೋ ತಿಂಡಿ ತಿನ್ನಿಸಿ ಮನಪುನವು ಆ ಪೊರ್ತುದ ಆ ಸಂದರ್ಭದ ಆ ಕಾಲಗು ತಕ್ಕೋನೆ ಐನಂಚಿದ ಆಹಾರ ನಕ್ಲಿದ್ದ ತೊಂದಿತ್ತೀರ ಅವು ಮರ್ದಾದ ಕೆಲಸ ಮಲ್ ತೊಂದಿತ್ತೇನೆ ಬಾಯಿಗಳ ರುಚಿ ಆಪಿದ್ದೀನಿ ಅಂಚಿನ ಶರೀರ ಮರ್ದಾದಲ್ಲ ಕೆಲಸ ಮಲ್ಪೇದೇನೆ ಮನಪುನಂಚಿದ ವಿಚಾರ.

0: ಸರಿಂಚನೆ ತಿನಿಸಲು ಪನ್ನಗ ಐಟ್ಟು ಪಾಲದ ಮರತ ಕಷಾಯಲ ಉಂಜಿಲ ಉಂಡು.
1: ಆಟಿದ ಅಮಾವಾಸ್ಯೆ ಉಂಜಿ ಆಚರಣೆ ಅತ್ತುಂದು ಯಾನೇನ್ ತೆರಿಯನ ಪ್ರಕಾರ ಇಟ್ಟು ಸುಮಾರು ಉಂಟು. ಆಟಿ ತಿಂಗಳೇ ನಿಷೇಧ ತಿಂಗಳು ಉಂಜಿ ಕಡಿಟ್ಟು ಆಟಿ ತಿಂಗಳು ಬೆತ್ತೆ ಬೆತ್ತೆ ತಿಂಡಿ ತಿನ್ನಸ್ ನಂತ ತಿನ್ಪು ನಂಚಿದ ಉಂಜಿ ಕತೆ ಅಂಡದ. ಆಟಿದ ಅಮಾವಾಸ್ಯೆ ವಿಶೇಷವಾದ ಅವಟ್ಟೊಂಜಿ ವಿಶೇಷವಾದ ಸೈನ್ಸ್ ಉಂಡು. ಸೂರ್ಯನ ಚಲನೆದ ಮಿತ್ತು ತುಳುವೆರು ತಿಂಗಳನ್ನ ಪರಿಕಲ್ಪನೆ ಮಂತೊಂದಿರ ಪಂಡಿ ಲೆಕ್ಕನೆ. ಆಟಿದ ಅಮಾವಾಸ್ಯದಾನಿಯೇ ದಯಗ ಪಾಲಿದ ರಸ ಪರೋಡು, ಆಟಿದ ಅಮಾವಾಸ್ಯದಾನಿ ಪತ್ರೊಡೆ ದಯತಿ ನೋಡು, ಮುಂಜಿ ಪಾಲಿದ ಕಷಾಯ ಬರ್ಪಣ, ಎರಡನೇದ ದಾನ
2: ಬಿಡಪಣ,
1: ನೀರಿಡು, ಮೂಜಿನದ ತೀರ್ಥ ಸ್ನಾನ ಮಲ್ಪಣ, ಅಂಡ ಕಂಡೋಲೆಗ್ ಬುಳೆ ಸಲೇಕ ಪೂರ ಕಳ್ಳಿ ಕೂತುನ ಕೆಲವೊಂಜಿ ಇಲ್ಲದ ಉಲಾಯದ ಭೂತಲೇಕ ತುಂಬಾ ಆತ್ಮೀಯವಾಯಿನ ಭೂತಲೇಕ
2: ಹಾನಿ
1: ಬಳಸಲು ಇಂಚು ಮುಜಿನಾಲ ಆಚರಣೆಲ್ಲ ಒಂಜೆ ದೆಟ್ಟು ಆಟಿದ ಅಮಾವಾಸ್ಯದಾನಿ. ಅವು ವಿಶೇಷವಾದ ಇಂಚಿನ ಕೆನ್ನಗಿರಿ ದಾನ ಬುಡುಪುನ ಅತ್ತ ಪಾಲದ ಕಷಾಯ ಪರ್ಪಣ ಉಂಡತಿ. ಅವು ಸೂರ್ಯನ ಬುಕ ಅಮಾವಾಸ್ಯದ ಪೂರ ಲೆಕ್ಕಾಚಾರಡು. ಆನಿದ ದಿನಕ್ಕೂ ದುಂಬದಾಗ ನಂಬಿಕೆ ಹೆಚ್ಚಿನ ಎತ್ತಿನ ಆನಿದ ದಿನಕ್ಕೆ ಮರ್ದಾಯಿ ಮರ್ದು ಪೂರ ಬತ್ತದ ಪಾಲದ ಮರಣ ನಂಬಿಕೆ ಇತ್ತು. ಐಕ್ ದುಮ್ಮನಾಣಿ ರಾತ್ರೆ ಅಮಾವಾಸ್ಯದ ದುಮ್ಮನಾಣಿ ರಾತ್ರೆ ಬೈಯಾಡು ಪೋತು ಆ ಮರಕ್ಕೆ ಸುತ್ತು ಬತ್ತದು ನೂಲು ಕಟ್ಟದು ಕೈ ಮುಗಿದು ಎಲ್ಲ ಪುಲ್ಯ ಕಾಂಡೆ ಬರ್ಪೆಯಾನೆ ಇದು ಯಜಮಾನಿ ಬರ್ಪೆಯಾನೆ ಹೆಂಕ್ ನೆಡ್ದು ಮರ್ದದೆ ತಂದು ಪೋಪೆಯಾನೆ ಪನ್ಪ್ರಾಂಚಿದ್ದು ಇಂದು ಪ್ರಾರ್ಥನೆ ಮಾಡ್ತಂದು ಪ್ರಾರ್ಥನೆ ಬೊಲ್ಪು ಪುಲ್ಯ ಕೇಳು ಇಲ್ಲ ಯಜಮಾನೆ ಓಪನ್ ಅಂಚಿದ ವಿಚಾರ ಅಂಚ ಬುಕ್ ಅಯ್ನು ಒವೇ ರೀತಿಯ ಆಧುನಿಕ ಪರಿಕರ ಏನು ಕೆತ್ತದ್ಕೊಂಡ್ರ ಪ್ರಕೃತಿದ ವಸ್ತುನ ಪ್ರಕೃತಿ ರೂಪಣೆ ಕೊಂಡು ಬರೋಣ ಬೊಲ್ಲುಗಾಲ ಡೈನ್ ಗುದ್ದು ಅಯ್ಯ ಸಿಪ್ಪೆ ತೊಗಟೆಂತೆ ತಂದು ಬರ್ಪಣ ಅಂಚಿದ್ರ ವಿಚಾರ ಏಪಣ ಬುಕ್ ನೂಲು ಕಟ್ಟನದೇ ಎಂದಿಗೆ ಎನ್ನಾಗ ದುಂಬು ಇಡೀ ಕಾಡು ಇತ್ತೆಲ್ಲ ಉಂಟು ಕೆಲವು ಪ್ರಕರಣ ಬರ್ಪುಡು ಪಾಳೆದ ಮರ ತಿಕ್ಕಂತೆ ಖಾರದ ಮರ ತೆತ್ತೆ ತಿಂದು ರಸ ಬರೆದು ವರುಣಿ ಸ್ವರ್ಗ ಸ್ಥಿತಿ ಉಂಟು. ಬಹುಶಃ ದುಂಬು ಎಲ್ಲ ಪುಲ್ಯ ಕೆಲ ಪೋಣಾಗ ಗುರುತತಿ ಕೊಡು ಅದಕ್ಕೋಸ್ಕರ ನುಲ್ಲು ಕಟ್ಟು ನಂಬಿಕೆಗ್ಲ ವಿಜ್ಞಾನಗ್ಲ ಪಂಡ ಕೈತಾಲು ಉಂಟು ಅಂಚೆ ಕೊಣತದ ಐಕ್ ಬೇತೆ ಬೇತೆ ಸಾಂಬಾರ ಪದಾರ್ಥ ಏನು ಕೆಲವು ಪುರ ಪಾಡದು ಉಷ್ಣಾಂಶ ಜಾಸ್ತಿ ಮಲ್ಪಣ ಅಂಚಿದ್ನ ಬುಕ್ಕ ನಂಬಿಕೆ ಅಂಚಿನಂಡ ಪಾಲದ ರಸ ಅನಿ ಪರಂದಿಂದ ಆಟಿ ಅಮಾವಾಸ್ಯದನ್ನೇ ಪರಂದಂಡ ವರ್ಷಿಡಿಯಾಗಿ ಬೇತ ಕಾಯಿಲೆ ಬರಂದ ಬಹುಶಃ ಒಂದು ಐಟಿ ಗಿಲ ಗಿಡ ಮೂಲಿಕೆ ಔಷಧದ ಅಂಶ ಉಂಡು ಬುಕ್ ಅವ ಪರ್ಟಿಕ್ಯುಲರ್ ಅದು ಅವೇ ದಿನ ಚಳಿಗಾಲಡು ರೆಗ್ಗಾಡು ನಮ್ಮ ಸೆಕೆಟ್ ಸೈಪ ಚಳಿಗಾಲಗನ ಚಳಿಟ್ಟು ಮುದುಡ್ದು ಪಾಪ ಅಂಚಿನ ಆಟಿ ಅಮಾವಾಸ್ಯ ದಿವಸಕ್ಕೆ ಪರ್ಟಿಕ್ಯುಲರ್ ಆಯ್ನ ಅಂಚಿದ್ನ ಉಂಜೈಟ್ ಪ್ರಾಕೃತಿಕವಾಯ್ನ ಅಂಚಿದ್ನ ಔಷಧ ಅಂಶಲು ಪುರ ಸೇರ್ನವು ಸಹಜವಾದಿ ಸೈಂಟಿಫಿಕ್ ಆದ ಇನ್ ನಂಬಿಕೆ ಬೋರ್ನಿ ಸೈಂಟಿಫಿಕ್ ಆದ ವಾತಾವರಣದಲ್ಲಿಟ್ಟ ಇಟ್ಟು ಸೇರಿನ ಸಾಧ್ಯತೆ ಹೆಚ್ಚು ಪುಣ್ಯರದ ಅವರ ಆ ರೀತಿಯ ವಿಚಾರ ಬಂದಿರ ಅಂಚನೆ ಕಳ್ಳಿದ ಕೂತನ ಕಂಡೊಲೆಗ ಕಳ್ಳಿ ಕೂತನ ಬುಳೆ ಸಲೇಕ ಪುರ ದೃಷ್ಟಿ ಬೂರ ಬಲ್ಲಿ ಬನ್ಪಣ ಒಂಜಿ ವಿಚಾರ ಅಂಡದಂಡ ಐಟ್ಲ ಮರ್ದದ ಅಂಶಲು ಪುರ ಉಂಡು ಬನ್ಪಣ ಕಾಪು ಕೂತನ ಕಂಡು ಕಂಡೋಗ ಕಾಪು ಕೂತಿರ ಅವು ಇತ್ತೆ ಪೂರ ಮರ್ದು ಪಾಡ್ನ ಪುರಿ ಬತ್ತನಂದ ಐಕನಿ ತುಂಬ ಕಾಪು ಕೂತಂದ್ರೆ ಪಕ್ಕಿಲು ಬತ್ತದ ಇಟ್ಟು ಕೊಲ್ಲುದು ಅಯ್ಯ ಸಂತತಿ ಮಲ್ತದ ಕಂಡೋಡು ಐಕ ಕುಲ್ಯಾರ ಜಾಗೆ ಬಿಡತ್ತ ಐಕ ಕಾಪು ಕಾಪು ಅಂದ್ರೆ ರಕ್ಷಣೆ ಎಂದೇ ಅರ್ಥ ಅವು ಕಿನ್ನಿಲು ಪುರಿ ಪುರ ಪೇಜಿದ್ದು ಕೊಣತ್ತು ಮಲ್ಲ ಪಕ್ಕಿಲು ಕೊಣತ್ತು ಕೊರ್ಪ ಕಂಡು ಆಟೋಮೆಟಿಕ್ ಅದು ಪುರಿ ಮುಂದೆ ಹೋಗ್ಬಿ ಈ ಪುರ ಪ್ರತಿಯೊಂಜನೆ ತಂದು ಕೊಂಡಲ್ಲ ನಂಕ್ ಬಾರಿ ವೈಜ್ಞಾನಿಕವಾಯ್ನ ಆ ಕಾಲದ ವೈಜ್ಞಾನಿಕ ಸತ್ಯರು ಅಲ್ಪಲ್ಲ ಇನ್ನು ಪೂರೆಲ್ಲಾಗ್ಲೂ ನಂಬಿಕೆದನ್ನೆಲ್ಲಿಟ್ಟು ಕಟ್ಟದು ಪಾಡಿದ್ರು ಪಣ್ಣೊಂದಿನ ಆಚರಣೆ ಮುಂದುವರಿಸೊಂದು ಬರ ಧರ್ಮವಾಗೂ ವಿಶೇಷವಾಗಿ ದೈವ ದೇವರನ್ನ ಮಿತ್ತದ ಭಕ್ತಿ ಆಚರಣೆ ಮುಂದುವರಿಸೊಂದು ಬರ ಅನುಕೂಲ ಆಪ್ ಮನೆಯಲ್ಲಿಟ್ಟು ದುಂಬ ತಕ್ಕ ಅಂಚ ಮಲ್ತೇನೆ ಇತ್ತೆ ತಕ್ಕ ಪೂರ ಏನಿತ್ತೆ ಹುಡ್ಕೊಂದಿಲ್ಲ ರಾವು ದಯ ಮಾಡ್ತೀರಿ ದಾನೆ ದಾಯ ಅಂಚ ಈ ರೀತಿ ಪಾಲದ ರಸತ್ವ ವಿಚಾರ ಎಲ್ಲ ಅಂಚ ಉಂಟು.
0: ಆಟಿ ತಿಂಗಳು ಮಸ್ತ್ ವಿಶೇಷ ಪಂಡ ಅಮಾವಾಸ್ಯೆ ಒಂಚಾಂಡ್ ನೆಕ್ಸ್ಟ್ ಆಟಿ ಕಲೆಂಜ
1: ಆಟಿ ಕಲೆಂಜಲ ಏನ್ ಪಂಡ ದುಂಬುದ ಪೂರ ಈ ದೈವ ದೇವರ ನಂಬಿಕೆ ಉಂಟು ವಿಶೇಷವಾದ ನಂಬಿಕೆ ದೇಂಡ ಮನುಷ್ಯಗ ಮನುಷ್ಯನ ಮಿತ್ತು ಪೋಡಿಗೆ ಇಜ್ಜಿಂದಂಟ ಪ್ರಕೃತಿ ದಿತ್ತಿನಂಜೆ ಪ್ರಾಣಿಲ ಮಿತ್ತುಲ ಪೋಡಿಗೆ ಇಜ್ಜಿಂದ ಅಗೋಚರವಾದ ಶಕ್ತಿದ ಮಿತ್ತು ಪೋಡಿಗೆ ಬೋಡ ಅಗೋಚರವಾದ ಶಕ್ತಿದ ಮಿತ್ತಿ ಏಪ ಪೋಡಿಗೆ ಉಂಟ ಹಿರಿಯಕ್ಲ ಮಿತ್ತು ಏಪ ಪೋಡಿಗೆ ಉಂಟ ಅಪಗ ಸಮಾಜ ಕುಟುಂಬ ಸಂಸಾರ ಪುರ್ನುಡೆ ಅಂತ ವಿಚಾರ ಅಂಚನೆ ಇನ್ನೊಂಜಿ ಆಟಿ ಕಳೆಂಜೆ ಬನ್ಪುಣಿ ವೇಷ ಪಾಡೊಂದು ಒಂದು ಸಮುದಾಯದ ಇಲ್ಲಿ ಇಲ್ಲಿ ಬತ್ತದ ಅವು ಮರ್ದು ಕೊರ್ಪಣ ಅಲ್ಲಿ ಮರ್ದು ಕೊರ್ಪಣ ಕೊಂಚ ಅಭಯ ಬನ್ಪುನ ಆಗ್ಲಿ ಮನಸ್ಸು ಹಿಡಿತನ ಒಂಜಿ ಪೋಡಿಗೆ ದೂರ ಆವಡು ಅಂಚನೆ ಮೇಕ್ ಬತ್ತನ ಅಂಚಿನ ಕಾಯಿಲೆ ದೂರ ಆವಡು ಬಂದು ಗಿಡ ಮೂಲಿಕೆ ಅವು ಒಂದು ಕೊಣತದ ಕೊರಪಣ ಅಂಚನೆ ಮಾಂತ್ರಿಕ ಶಕ್ತಿ ನೂಲು ಕಟ್ಟದ ಅಂಚಿನ ವಿಚಾರಗಳು ಪೂರ ಇಟ್ಟು ತೆರೆದು ಬರ್ಬೋದು ಒಂದು ಪರ್ಟಿಕ್ಯುಲರ್ ಆಟಿ ಪಂಡ ಏತು ಭೀಕರವಾದಿತ್ತನ ಕೆಣ್ಣಗ ಒಂಜಿ ಪ್ರಾಕೃತಿಕವಾದ పూర్తి శీత ఆపణ భూమి శరీర వర్ష సిక్కబట్టే అన్న జొతటి ఈ కారణం కోసం రోగ రుజిన బత్తన బర్పుణ పొర్తుడు జనకి విపరీతమైన పోడిగేకులు ఉద్దిప్పుడు అయిన పూర దూరం మనపెరగోస్కర కండు కొండు నంచిన తెలియని చిన్న విధానం పోయి కొంచెం ఆహారద మూలక కొంచెం ఈ రీతిద అగోచరమైన శక్తిని ఆవాహనే మనతుంది బతదు ఇలా జాలుగు బతదు అభయ కడ ఎప్పుడు నంచిన విచారణలు కూడా మరి నెట్ ఆటికళించిన విషయాడు తోజిదు బర్పుణ విచారం
0: నన్ను తూపునండ అయితే పొసత్తు ಮದಿಮಾಯನ ಚಿತ್ನಾ ಒಂಜಿ ಪೊನ್ನನ
1: ಆಟಿ ತಿಂಗಳದ ಬಗ್ಗೆ ಮಸ್ತ್ ಉಂಡು ಪೂರೆಗ್ಲ ಮೀನಿ ಮುಖ್ಯವಾದ ವಿಚಾರ ಇಂಚಿನಕೇನಾಗ ಪೊಣ್ಣನು ಮದಿಮೆ ಮಲ್ತು ಕೊರ್ದಿಪ್ಪಿರು ಇತ್ತೆ ಬೇಷಾಗು ದುಂಬೆ ಆಟಿ ಕಾರ್ತಿರು ಆಂಟಿ ದುಂಬ ಅಂತ ಆಟಿಗೆ ದುಂಬು ಅಂತ ಕಾಟಿ ತಿಂಗಳ ಹಾಕು ಕೊರ್ನ ಪೊರ್ತುಂಡು ಬುಕ್ಕ ಅಪ್ಪೆ ಅಮ್ಮನ ಇಲ್ಲ ಇತ್ತೊಂದು ಪೊರ್ಲುಡೆ ಇತ್ತನ ಪೊಣ್ಣು ಕಂಡ ನೀಲಲ್ಲಿ ಪೋತಾನಗ ಅಲ್ಲು ಆಟಿ ತಿಂಗಳದ ಬಡ ಪತಡು ನರಲೇರ ಬಲ್ಲಿ ಪನ್ನು ಉದ್ದೇಶ ಒಂಜಿ ಅಂಚ ಅಪ್ಪೆ ಅಮ್ಮನ ಇಲ್ಲ ಆಟಿ ಕುಳ್ಳಾರೆ ಬೋಬಣ ಅಲ್ಲು ಅಂತೆ ಮಾನಸಿಕವಾಗಿ ಒಂಜಿ ಪ್ರೀತಿಲ್ಲ ಬುಕ್ ಒಂಜಿ ಆಹಾರ ಉಂಜಿ ಮಗಳು ಬಂದು ಮಲ್ತು ಕೊರ್ಪನಂತ ಒಂಜಿ ವಿಚಾರ ಬುಕ್ಕೊಂಜಿ ಇಂಚಾಲ ಪಡ್ಪಿರ ಆಟಿ ತಿಂಗೊಂಡು ಗರ್ಭ ಉಂತಿಯರ ಬಲ್ಲಿ ಆಕ್ಲು ಒಟ್ಟಾವರ ಬಲ್ಲಿ ಒಟ್ಟಾಣನಂಡ ಬಹುಶಃ ಇಕ್ಕ ಕಾರಣ ಉಂಡು ಎಡ್ಡ ಆಹಾರ ಇಜ್ಜಂದೆ ಒಂಜಿ ಭ್ರೂಣ ಕಟ್ಟುಂದಿತ್ತೆ ಆ ಬಾಲೆ ಎಡ್ಡ ಆರೋಗ್ಯಯುತವಾದ ಬಾಲೆ ಎಲ್ಲ ಪುಟ್ಟಿಯರ ಸಾಧ್ಯತೆ ಕಮ್ಮಿ ಆಗ್ಬೋದು ಅಪ್ಪಣ್ಣ ಅಂಗವೈಕಲ್ಯ ಒಂದು ಬರ್ಷ ಸಾಧ್ಯತೆ ಉಂಡು ಅದಕ್ಕೋಸ್ಕರ ಆಕ್ಲು ಖಂಡನಿ ಬಿಡಿದೆ ಆಟಿ ತಿಂಗೊಳ್ಳು ಸೇರಿಯರ ಬಲ್ಲಿ ಕೂಡಿಯರ ಬಲ್ಲಿ ಅದಕ್ಕೋಸ್ಕರ ಮಗಳೇನು ವಿಚಾರಲ್ಲ ಬಹುಶಃ ಇನ್ನೊಟ್ಟಿಗೂ ಇಂದೇ ನಾನು ಪನ್ಪಿನಿಕೆ ಅಂತ ಆ ವಿಚಾರಲ್ಲ ಉಂಡು ಉಲ್ಲೇಖಲು ಉಲ್ಲ ಒಂದು ಪೂರ ಒಟ್ಟಾದ ನೆಕ್ ಪೂರಕವಾದೆ ಆ ನಿಷೇಧದ ತಿಂಗಳಿಗೂ ಪೂರಕವಾದೆ ತುಂಬದ ಈ ರೀತಿಯ ಒಂಜಿ ವಿಚಾರಲ್ಲ ತೋಜಿದ ಬರಪುಂಡು
2: ಸರಿ ಆಟಿ ಚಿನ್ನ ಮನೆಯಿಂದ ಆಯ್ಕೆ ಗುಬ್ಬಿರೊಂದು ಆಯ್ತ ವಿಷಯ
1: ಚಿನ್ನ ಮನೆ ಕತ್ತೆಕ್ಲು ಬೇತೆ ಬೇತೆ ಉಲ್ಲ ಇಂತ ತಕ್ಷಣವಾದ ಕಡ್ ನಿಕ್ಲಡ ಪನ್ ಲೆಕ್ಕನೆ ಒಂಚೂರೈನ ತೆರೆಯ ನೋಡಾಕೊಂಡು ಅವುಂಜಿ ಒಳಾಂಗಣ ಕ್ರೀಡೆ ಇನ್ನ ಹಿನ್ನೆಲೆಟ್ಟು ಕತೆ ಬೇತೆ ಬೇತೆ ಉಲ್ಲ ಎಕಡ ಪಲ್ಲೇಕನೆ ಉಂಜಿ ಬೇಲೆ ಪೋಪುಲೆಕ್ಕೆ ಬೇಲೆ ಇಜ್ಜಿ ಬರ್ಸ ಜಾಸ್ತಿ ಇಲ್ಲಲ್ಲದಾಲ ಬೇಲೆ ಮಲ್ಪುಲೆಕ್ಕಲೆ ಇಜ್ಜಿ ಸಮಯ ಕಳೆ ಹೊಡತ ಅಯ್ಕೆ ಒಳಾಂಗಣ ಕ್ರೀಡೆ ಈ ವಿಪರೀತ ಬರ್ಸ ಬರೋದು ಇಪ್ಪ ಗುಳ್ಳಾಯ್ಕಲು ಮಾಂತಿರ ಸೇರೊಂದು ಗೊಬ್ಬನ ಅಂಚಿದ್ ಉಂಜಿ ಚಿನ್ನ ಮನೆ ಬೇತ ಕತೆಕ್ಳು ಬೇತೆ ಬೇತಲ್ಲ ನಂಬಿಕೆ ಪೂರೆ ಆಟಿಗೆ ಕಳಿಂಜಾಗ ಬತ್ತಲೆಕ್ಕನೆ ಪಾಲಿದ ರಸಕ್ಕೂ ಬತ್ತಲೆಕ್ಕನೆ ಇಂಚ ಬೇತೆ ಬೇತ ನಂಬಿಕೆ ಆಟೋಡ್ಲ ಉಂಡು ಕ್ರೀಡೆ ಅರ್ಥ ಉಂಟು ಆರಾಧನೆ ಬೇತೆ ಉಂಡು ಕ್ರೀಡೆ ಬೇತೆ ಉಂಡು ಇಂಚ ಮತ್ತೆ ಬೇತೆ ಬೇತೆ ಉಂಡು ಚಿನ್ನ
2: ಮನೆ ಆಟಿದ ಒಂಜಿ ದಿನ ಪಂಡದು ಮಾತೆಲ್ಲ ಒಟ್ಟಿಗೆ ಸೇರಿದ ಕೆಸರು ಗೊಬ್ಬು
1: ಇನಿ ಆಟಿದ ಒಂಜಿ ದಿನ ಮಾತ್ರ ತಿನಿ ತುಳುನಾಡದ ಅತ್ತಂಡ ಜಗತ್ತದ ಮಾತ ಕಡಿಟ್ಟಿಲ್ಲ ಜನಪದ ಲೋಕ ಇಂಚಿನ ಒಂಜಿ ನಗರೀಕರಣ ಮುಖಾಮುಖಿ ಆವೊಂದುಂಡು ನಗರ ಇನಿ ಹಳ್ಳಿದ ಕಡೆಗೆ ಬರೋದುಂಡು ಅರ್ಥ ಆ ಗುರ್ತುಡು ಹಳ್ಳಿಡಿತ್ತಿನ ಪ್ರತಿಯೊಂದು ವಿಚಾರನೂ ಕೂಡ ನಗರದಕ್ಲು ಇಂಚಿನ ಮತ ಇನ್ನೊಂಜಿ ವೈಭವೋಪೇತವಾದ ತೊಜ್ಪಾಪನ ಇಂಚಿನ ಕೆಲಸ ಮಂತುಲ್ಲರ ಈಕೆ ಹಿನ್ನೆಲೆ ಒಂಜಿ ತೆರೆಯೋಣ ಮಾತ್ರ ದಾನಿಟ್ಟು ಬೇತದ ಆಪುಂದು ಹಿಂಗೆ ಗೊತ್ತಿಜಿ ತಿಳುವಳಿಕೆ ಒಂಜಿ ಬರ್ಪುಣ್ದು ಆಗ್ತೈತೆ ದುಂಬದಾಗ್ಲಿ ಇಂಚಿ ಇತ್ತೆರು ತೆರೆಯೋಣ ಅಥವಾ ಅನುಷ್ಠಾನ ಆಪುಂಡ ಗೊತ್ತಿಜಿ ಆ ರೀತಿನೇ ಯಾವ ಒಂದು ತುಳುನಾಡೆಲ್ಲ ಆಟಿದ ಒಂಜಿ ದಿನ ಇತ್ತೆ ಎಲ್ಲ 17 ಇರ್ಬೇಕು ಆಟಿ ನಾನು ಪೂರ ಶಾಲಾ ಕಾಲೇಜು ಸಂಘ ಸಂಸ್ಥೆ ಪೂರೆಡ್ಲ ಕಾರ್ಯಕ್ರಮ ಬರ್ತೀರಿ ದುಂಬದಾಕ್ಲ ಆ ಒಂಜಿ ನಿಷೇಧದ ತಿಂಗಳು ನೀನಿ ಬಾರಿ ಸ್ವೀಕಾರಾರ್ಹವಾದ ತಿಂಗಳದ ರೀತಿ ವೈಭವೋಪೇತವಾದ ಕಾರ್ಯಕ್ರಮ ಆ ಒಂದು ಬರ್ಪ ಬಟ್ ಏತ್ ತಿಳುವಳಿಕೆ ಆಪುಂದು ಮುಂದಾಗ್ಲಿ ಇಂಚಿ ಇತ್ತಿರುಂದು ಬಿಡ್ದು ಇನಿಕ್ ಅಯ್ಯ ಪರಿಣಾಮ ಏತ ಆಪುಂದು ಬೇತೆ ಸಾಧ್ಯತೆಗಳು ತೀರ ಕಡಿಮೆ ದೇವಂಡ ದುಂಬಿ ಇತ್ತನ ಖಂಡ ಕಾಲೇಜ್ ಸೇತನು ಬೆನ್ನಿ ಬೇಸಾಯ ಮಂತೊಂದು ಇತ್ತನ ಪೊರ್ತು ಈ ಪೂರ ಆಚರಣೆ ಇತ್ತನು ತುಳುನಾಡದ ಬಿಸುಡ್ದು ಪತ್ತನ ಕೆಟ್ಟ ಸಮುಟದ ಪ್ರತಿಯೊಂದು ಆಚರಣೆ ಇತ್ತನ ಒಂಜಿ ಕೃಷಿಲ ಮುಕ್ಕೊಂಜಿ ಪ್ರಕೃತಿದ ರಕ್ಷಣೆ ಮುಕ್ಕ ಇತ್ತದ ಲೆಕ್ಕ ಒಬ್ಬೇ ದೇವೇರ್ನ ಪರಿಕಲ್ಪನೆ ಇದೆ ಭೂತೋಲಿ ಇತ್ತಾರೆ ಭೂತರನ ಆರಾಧನೆ ಇತ್ತು ದೇವರನ ಪರಿಕಲ್ಪನೆ ಓಲ್ಲ ಇಜ್ಜಿ ಇರು ಒವೆಲ್ಲ ತೊಂದೆ ಅಂಚೆ ನಡೆದಾರ ಆ ಹಿನ್ನೆಲೆ ಇತ್ತು ನಾವು ಇನ್ನು ಕೃಷಿ ಇಜ್ಜಿ ಇಜ್ಜಿ ಪೂರ್ತಿ ಬೋತುಂಡು ಅಂಚೆ ನಡೆದಾರ ಈ ಆಚರಣೆ ಇನ್ನಿ ನಮ್ಮ ಮಲ್ತೊಂದು ಬರ್ಪಣ ಐಕೈಕ ಏತ್ ಸಮಯೋಚಿತ ಏತ್ ಪ್ರಸ್ತುತ ಅಪ್ಪುಣ ಅನ್ಪುಣ ಪ್ರಶ್ನಾರ ಇನಿ ಬಿಸು ಇಪ್ಪು ಬಿಸುಲ ಬತ್ತ ನೀನು ಬಿಸು ಆಚರಣೆ ಕೆಟ್ಟ ಆಚರಣೆ ಪರ್ಬ ಆಚರಣೆ ಪೇಟೆಲ್ ಇಡು ತುಳುನಾಡದ ಪರ್ಬನೇ ಬೇತೆ ನಾವು ಕೃಷಿಯೇ ಜಾನುವಾರಲ್ಲ ಕೃಷಿ ತನ್ನ ಆರಾಧನೆ ಮಾಡ್ಕೊಳವು ಕೆಡ್ಡ ಸಡ್ಲ ಭೂಮಿ ಪೂಜೆ ಬಿಸುಟ್ಲ ಭೂಮಿ ದನೆ ಆ ಯಾಕೆ ಕೃಷಿ ತಾವು ವಿಶೇಷವಾದ ಪತ್ತನಾಜಿಲ್ಲ ಭೂತಲ್ಲಿನ ಬಾಕಿ ಚಟುವಟಿಕೆ ಪೂರ ಅವನಿಗೆ ಆವಡೋನು ಮರೆಯಲ್ಲ ತಯಾರಾಗೋಣ ವಿಚಾರ ನಿರ್ನಾಳದ ನೀರಿನ ಕುರಲು ಕಟ್ಟಣ ಇಪ್ಪು ಬುದ್ಧರೋಣ ಸಿಪ್ಪು ಕಾವೇರಿ ಸಂಕ್ರಮಣ ಇಪ್ಪು ಪರ್ಬ ಇಪ್ಪು ಒರಂಬ ಆಚರಣೆ ಹೆಂಗ್ ತೋಜಿದ ಬರ್ಪಲೇಕೊಂಡು ಪಟ್ಕಾ ತುಳುವೇರ್ನ ನೆಲ ಮೂಲದ ಆಚರಣೆ ಮಣ್ಣಿಗೆ ಸಂಬಂಧಪಟ್ಟನ ಆಚರಣೆ ಐಟ್ ಆಟಿದ ಅಮಾವಾಸ್ಯೆಲ್ಲ ಕೂಡ ಅಂಚನೆ ಪ್ರಕೃತಿದ ಒಟ್ಟಿಗೆ ಏತ್ ಅನ್ಯೋನ್ಯವಾದಾಗ್ಲಿ ಇತ್ತೆರ್ಗೆ ಅನ್ನಾಗ ಅತ್ತು ಪೊರ್ಲು ಹೊಡಿತಾರೆ. ಅಕ್ಲಿಗೆ ಪ್ರತಿ ಒಂಜಿ ಗಿಡ ಮರ ದೈಕ್ಲಿಡ್ ಪೂರ ಇಂಚಿನ ಶಕ್ತಿ ಸತ್ತ ಉಂಡು ಅನ್ನು ಗೊತ್ತಿತ್ತೆ. ಅಕ್ಲಿ ಆಟಿ ತಿಂಗಳಿಗೆ ಎತ್ತೋ ಅಕ್ಲೇಡ್ ಐಟಮ್ ಉಂಡಿತ್ತೆ ಅಂಚ. ನಾಗರ ಪಂಚಮಿ ದಾನಿ ತುಳುವೇರಿನ ಆಚರಣೆ, ವಾಸ್ತವವಾದ ನಾಗರ ಪಂಚಮಿ ದಾನಿ ತುಳುವೇರಿ ನಾಗನ ಆರಾಧನೆ ಮಲ್ಪನತ್ತು. ಇನಿ ನಾಗ ಆರಾಧನೆಗೆ ಪುರೋಹಿತರೇ ಬೋಡು ದುಂಬು ನಾಗ ಆರಾಧನೆ ದ್ರಾವಿಡರ್ನ ಅಕ್ಲೇ ಸ್ವತಃ ಆಚರಣೆ ಮಲ್ತೈತಾರೆ. ಅವು ಮರಿಯಾಳ್ಡು ನಾಗರ ಪಂಚಮಿ ದಾನಿ ಆಟಿ ಅಮಾವಾಸ್ಯ ಖರೀದಿ ಬರ್ಪಣ ಮುಜಿ ನಾಲು ಐನೆ ಐನೆ ನಾಣಿ ಬರ್ಪಣ ನಾಗರ ಪಂಚಮಿ ದುಂಬು ಆನಿ ಗಿಜ್ಜಂಡು. ಅವು ವೈದಿಕೀಕರಣದ ಪ್ರಭಾವ. ಇನಿ ದ್ರಾವಿಡರ್ನ ಮಸ್ತ್ ಆಚರಣೆಯಲ್ಲಿ ಬ್ರಾಹ್ಮೀರ್ನಕ್ಲು ಸ್ವೀಕಾರ ಮಾಡ್ತಂದಿರು. ಬ್ರಾಹ್ಮೀರ್ನಕ್ಲು ಮಸ್ತ್ ವಿಚಾರಣೆಯನ್ನು ದ್ರಾವಿಡರ್ನಕ್ಲು ಸ್ವೀಕಾರ ಮಾಡ್ತಂದಿರು. ಕೊಡುಕೊಳ್ಳುವಿಕೆ ಮಸ್ತ್ ಆತು ಎಡ್ಡ ಬೆಳವಣಿಗೆ. ಆ ಹಿನ್ನೆಲೆ ಇಟ್ಟು ನಾಗರ ಪಂಚಮಿ ನೀನು ಅಂಚಾತು. ನಿನ್ನ ನಾಗರ ಪಂಚಮಿ ಆಚರಣೆ ಪುರೋಹಿತರೇ ಬೋಡು ಭಟ್ರನಕ್ಲೇ ಬೋಡು ತುಂಬಾ ಅಂಚೈತೆ. ಅವು ತನ್ನ ತಂಪು ಮಾರ್ಪುನಂಡ ಅರಗಲಡು ಪರ್ಬೋದಾನಿಯೋ ಅತ ಬಿಸುತ್ತಾನಿಯೋ ಅರಗಲಡು ನಾಗಾಗ ತಂಪು ಮಲ್ಪಣಂಚಿದ ಕ್ರಮ ಐತೆ. ನೀನು ಈ ನಟ್ಟ ಮರೆಯಲಡು ನಮ್ಮ ನಾಗರ ಪಂಚಮಿ ಅಂತ ಆಚರಣೆ ಮಲ್ಪಣಂಚಿದ ಸಂದರ್ಭ ಆತನು. ನಾಗನ ಪರಿಸ್ಥಿತಿ ಇನ್ನೀ ತೂಣಾಗ ನಮ್ಮ ಆಟಿ ಅಮಾವಾಸ್ಯ ಆಟಿ ತಿಂಗಳೇ ಕೆಲವು ಸತಿ ಬರ್ಪುಂಡು ಇದ್ರೆ ಸೋಣ ತಿಂಗಳು ಬರ್ಪುಂಡು ಒಂದು ಅಲ್ಲಿ ದುಂಬಿ ಇತ್ತನ ಒಂದು ಎಲ್ಲಿಯ ಕಲ್ಲು ಸುದೆತ್ತ ಒಂದು ಕಲ್ಲು ಬಾರದು ಒಂದು ಸಂಕೇತ ಭೂತಗೆಂಚ ಸಾಂಕೇತಿಕವಾಗಿತ್ತು ಅಂಚೆತ್ತನ ಇಡೀ ಕಾಡು ಇತ್ತು ಬನ ಇತ್ತು ನಾಗ ಬನ. ಇನ್ನೀ ಪೂರ್ತಿ ಪೋತ ಆಧುನೀಕರಣ ಐಕ್ಲ ಪ್ರವೇಶ ಆತನ ತೋಲಿ ಮಲ್ಲ ಕಟ್ಟೆ ಕಟ್ಟದು ಇಡೀ ಕಾಡು ಕಟ್ತದ ಐಕ್ ನೀ ಇಂಚಿದನೇ ಒಂಜಿ ನಾಗ ಶಿಲ್ಪ ಬೋರ್ಡ್ ಬಂದು ಒಂದು ಒಂಜಿ ರೀತಿ ತೊಂದ್ರೆ ಬಹುಶಃ ಯಾರು ತಪ್ಪು ತೆರಿನ ಅಗತ್ಯಜ್ಜಿ ಒಂಜಿ ವ್ಯಾಪಾರೀಕರಣ ಆತ ಒಂಜೆ ಗುಂಜಿ ಲಿಂಕ್ ವ್ಯಾಪಾರೀಕರಣದ ರೂಪಡಿನಿ ಅಂಚ ಆತ ಬಹುಶಃ ಒಂದು ಪ್ರಕೃತಿಗೆ ಮಲ್ಲ ಒಂಜಿ ಆಘಾತ ಒಂದು ಪ್ರಕೃತಿ ಈ ಮೂಲಕ
2: ನಮ್ಮ
1: ಪ್ರತಿಯೊಂದು ತುಳು ತಿಂಗಳದ ಪ್ರತಿಯೊಂದು ಆಚರಣೆ ತೆರೆಯೊಂದು ಕೋಣ ನನಕ ಪ್ರಕೃತಿದಲ್ಲ ರಕ್ಷಣೆ ಆಪ್ಯದಂಡ್ ಕೃಷಿತಲ ರಕ್ಷಣೆ ಹೊಂದಿತ್ತು ಬಂದಿದ ಬಡವಲ ಪೋಪೆದಿಂಡ್ ಬಾಕಿ ಪೂರ ಸಂಪತ್ತು ಒರಿ ಹೊಂದಿತ್ತು ದೈವ ದೇವರನ ನಂಬಿಕೆದ ಹಿನ್ನೆಲೆ ಡೈನ್ಕೊಂಡು ನಡೆದವರ ಇನ್ನು ಐನ ಪೋಡಿಗೆ ಪೋಂಡು ನಮ್ಮ ಆಧುನಿಕತೆ ಸೌಲಭ್ಯಕ್ಕೋಸ್ಕರ ಪ್ರತಿಯೊಂದೆಲ್ಲ ಹಾಳು ಮಲ್ತೊಂದು ಬತ್ತದ್ದು ಬಹುಶಃ ಭಾರಿ ಕಷ್ಟದ ಕಾಲ ನಮಗೂ ಇಲ್ಲ. ಇನಿ
0: ಇತ್ತೆ ತೂಪ್ಪುನಂಡ ಒಂಜಿ ದಿನಕ್ಕೆ ಮಾತ್ರ ಇತ್ತ ನಾಗರ ಪಂಚಮಿ ಬನ್ನಾಗ ನಾಗರ ಪಂಚಮಿ ದಾನಿ ಮಾತ್ರ ನಾಗಗ ಪೇರು ಮೈಪುನ ಬಾಕಿ ದಿನ ಉಚ್ಚು ಬತ್ತನ ಲೈನ್ ಪೋಲ ಪೋಲ
1: ಸ್ಥಿತಿ ಉಂಟು. ದಯಪಂಡ ನಂಕು ಅಯ್ಯ ಮೂಲ ಆಶಯನ ಅರ್ಥ ಮಲ್ತು ಒಂಜಿದ್ದೀತಂದ ಪ್ರತಿಯೊಂದಿಲ್ಲೂ ಕೂಡ ಬರೀ ಆಡಂಬರ ಅದು ತೂಜಿನತಿ
2: ವೈಭವೀಕರಣ
1: ಪ್ರತಿಷ್ಠೆ ಅದಕ್ಕೋಸ್ಕರ ನಮ್ಮ ಮಾತೆರಲ್ಲಿ ಈ ವಿಚಾರನೂ ದಿಂಜೋಡು ದಂಡ ನಮ್ಮ ಏನ ಕಡುವಲ್ಲ ಅಲ್ಪ ಒಂದು ಇಕ್ಕಡ ತೂಯ್ಯ ನಮ್ಮ ಕಾಲೇಜಿನ ಮರಟ್ಟು ಬರೆದೀತಂಡ್ ಮರತಾಡಿಟ್ಟು ನೆರಳು ದೆತ್ತೊಂದು ಉಳ್ಳೊಂದಂಡ ಐಕ ಕಾರಣ ನಮ್ಮ ಹಿರಿಯಕ್ಲು ನಟ್ ನಮ್ಮ ಮರ ಅಕ್ಲಿ ಹಿರಿಯಕ್ಲು ನಡ್ನೆಡ್ತಾರ ನಮ್ಮ ನೆರಳು ಹಿಡ್ಕೊಳ್ಳೋದ ವಿಚಾರ ಹಿರಿಯಕ್ಲು ಈ ಆಚರಣೆದ ಮೂಲಕ ನಮ್ಮ ಪರಿಸರನ ಭಾರೀ ಪೊರ್ಲುಡ ದೀತೇರು ಅಂಚ ಹೇಳಿದ್ರೆ ಇನ್ನೀ ನಮ್ಮ ಎಡ್ಡೆ ಗಾಳಿ ಎಡ್ಡೆ ನೀರು ಎಡ್ಡೆ ಆಹಾರನು ಪೊರ್ಲುಡೆ ದೆತ್ತೊಂದಿಲ್ಲ ಅಂಡ ನಮ್ಮ ಇನಿ ಅಯ್ಯ ಅರ್ಥ ಮಲ್ತೊಂದೆ ಪೂರ್ತಿ ನಾಶ ಮಲ್ತೊಂದಿಲ್ಲ ನಮ್ಮ ಜೋಕ್ಲು ನಂಕು ಶಾಪ ಪಾಡುವ ನಮ್ಮ ಜೋಕ್ಲು ಅಕ್ಲಿಗೆ ನಮ್ಮ ದಾಳ ಬುಡ್ದು ಹೋಪು ಜಮ್ಮು ಆ ಪರಿಸ್ಥಿತಿ ನಮ್ಮ ಹಿರಿಯಕ್ಲು ನಂಕು ಬುಡ್ದು ಹೋತೇರಿ ನಮ್ಮ ಇನ್ನು ಹಾಳು ಮಲ್ತೊಂದಿಲ್ಲ ನಮ್ಮ ಜೋಕ್ಲು ನಂಕು ನೆರ್ಪೇರು ಈ ಸ್ಥಿತಿ ಬರೋದುಂಟು. ಬಹುಶಃ ಒಂಚೂರು ಪರಿವರ್ತನೆ ಜಗತ್ತ ನಿಯಮ ಅಂಚ ಬಂದು ಇಡೀ ಪರಿಸರ ಹಾಳು ಮಲ್ಪಂಚಿದ ಪರಿವರ್ತನೆ ಅವರ ಬಲ್ಲಿ ಸ್ವಯಂಕೃತ ಅಪರಾಧ ಅವರ ಬಲ್ಲಿ ಪಂಪ್ರಂಚಿದ ಒಂಜಿ ವಿವೇಕ ನಮ್ಮಡ ಇನಿತ್ತ ಓದು ನಕ್ಲೆಡ ಮಾತೆರೆಲ್ಲ ಬೋರ್ಡು ಅನ್ಪಂಚಿದ ವಿಚಾರ ಅದಕ್ಕೋಸ್ಕರ ಬಹುಶಃ ಬುಕ್ಕೊಂಜಿ ಕಡೆ ತುಯ್ಯ ಅಂಚ ನಮ್ಮ ಇನಿ ಇಡೀ ಸೆಕೆ ಹಾಪುಣ ಸೆಕೆ ಹಾಪುಣಂದು ನೆರ್ಪಣ ಬದಲಿಗೆ ಒಂಜಿ ದೈ ನಡ್ಕ ಒಂಜಿ ದೈ ನಡ್ಕ ನಾನು ಜೋಕ್ಲೆ ಮಾತೆರೆ ಅನ್ಪಂಚಿ ಮರ್ಯಾದ ಬತ್ತದುಂಡು ವರ್ಷ ಬರೋದುಂಡು ಎಂಟೆ ಸೂಕ್ತ ಕಾಲ ನಿಕ್ಲು ದಾಲ ಜಗತ್ತಿಗೆ ಸಮಾಜಕ್ಕೂ ಕಾಂಟ್ರಿಬ್ಯೂಷನ್ ಕೊಡ್ಚ ಅಂಟ ಮರ್ಯಾಡು ಒಂಜಿ ಕನಿಷ್ಠ ಒಂಜಿ ದೈ ನಡ್ಲಿ ಒಂಜಿ ದೈ ನಡ್ಲಿ ಅವು ಒಂಜಿ ದೈ ನಡ್ಡಂದ ಬಾರಿಮಲ್ಲ ಒಂಜಿ ಮೌಲ್ಯ ಬಾರಿಮಲ್ಲ ಒಂಜಿ ಧರ್ಮಾಚರಣೆ ಧರ್ಮೋ ರಕ್ಷತಿ ರಕ್ಷಿತ ಬನ್ಲೇಖನೆ ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಆಪುಂಡು ಮಾತುಮಲ್ಲ ದೇವಂಡ ಒಂಜಿ ಮರ ನಡ್ಡಂದ ಒಂಜಿ ದೈ ನಡ್ಡದು ಮರ ಅಂಡಿತ್ತಂದ ಅಟ್ಟು ಇಡೀ ಜೀವ ವೈವಿಧ್ಯದ ರಕ್ಷಣೆ ಆಯ್ತು ಆಪುಂಡು ಪೂರಲ ಒರಿಪಣ ಸಾಧ್ಯತೆ ಐಟಿ ಪೂರ್ಣ ಅದಕ್ಕೋಸ್ಕರ ಈ ಒಂಜಿ ಸಂದೇಶ ಸಮಾಜಕ್ಕೆ ಪೋಡು ಆಟಿ ತಿಂಗಳದ ವಿಚಾರ ಎಲ್ಲ ಉಂದ್ವೆ ಪರಿಸರ ಒರಿಂದಿತ್ತನ ಮಾತ್ರ ಆಟಿ ತಿಂಗಳ ನಂಗೆ ಹೆಂಚಿನ ವರ್ಷ ಬತ್ತಲ್ಲ ಬದುಕೋಲಿ ಆಟಿ ತಿಂಗಳು ಏತೇ ನಿಷೇಧತೆ ತಿಂಗಳ ಅಣ್ಣ ಏತೆ ಅನಿಷ್ಟದ ತಿಂಗಳ ಅಣ್ಣ ಅನಿಷ್ಟ ತಿಂಗಳು ಅನ್ಪೇರು ಅನಿಷ್ಟ ತಿಂಗಳ ಅಣ್ಣನಲ್ಲ ಅನಿಷ್ಟನ ಕಳೆದು ನಂಗೆ ಬದುಕಿರ ಸಾಧ್ಯ ಉಂಡು ಪ್ರಕೃತಿ ಉರಿಯೋಡು ಅನ್ನಲಿಟ್ಟು ನಮ್ಮ ಆಲೋಚನೆ ಮಲ್ಪಡಪ್ಪ
2: ತುಳುನಾಡ ಅಂಜಿ ಆಟಿ ಅಮಾವಾಸ್ಯದ ಬಗ್ಗೆ ವೈಶಿಷ್ಟ್ಯದ ಬಗ್ಗೆ ಎಂಕ್ಲೆ ಬಂದು ಎಂಕ್ಲ ಜ್ಞಾನ ಜಾಸ್ತಿ ಮಲ್ತಾರ ಹಿರೇಗ್ಲ ಸೊಲ್ಮೇಲ್ ಸರ್ ಏನ ಅಂಚನಿ ಒಂದು ಚರ್ಚೆ ಪಾಲ್ ಪಡೆಯ ರಕ್ಷಿತ ಬೊಕ್ಕ ಚಿಲ್ವ ಮಗ್ಲ ಏನ ಸೊಲ್ಮೇಲ್
1: ಎಂಕ್ ತಿಳುವಳಿಕೆಡಿ ಇತ್ತನ ನಾಲ್ಕು ಪಾತ್ರನು ನಿಕ್ಲ ದುಂಬುದೀತೆ ನನ್ನಾತ ತಿರಿಯನರಡು ದಯಪಂಡ ಈ ಭೂಮಿ ಈ ಜನಪದ ಜಗತ್ತನ್ನು ಪುನೇ ಹಂಚಿದನು ಜಗತ್ತದ ಪ್ರತಿ ಭಾಗಗಳು ಈ ಜನಪದ ಲೋಕ ಉಂಡ ತಂದು ವಿಶೇಷವಾಯಿ ನಾವು ಅಕ್ಲೇಡ ಅಗಾಧವಾಯಿನಂತ ಜ್ಞಾನ ಸಂಪತ್ತುಂಟು ಅಯ್ಯ ನಮ್ಮ ಅಯ್ಯನಾಥ ಕೆದಕ್ ಕೆದಕ್ ಕೆದಕ್ ದೆತ್ತನುಡು ದೆತ್ತನ ಮಾತ್ರ ಅತ್ತಂದು ಅಕ್ಲು ಒರಿತೊಂದು ಬತ್ತನಂಚಿನ ಈ ಜನಪದ ಸುತ್ತು ಸಂಪತ್ತು ಹೆಂಚಿನುಂಟು ಪ್ರಾಕೃತಿಕ ಸಂಪತ್ತು ಹೆಂಚಿನ ಮುಂದಿನ ಒರಿಪ್ಪರ ನಮ್ಮ ನಮ್ಮದು ಏತು ತೀರ್ನ ಹತ್ತು ಪ್ರಯತ್ನ ಮಾಡ್ಬೋದು ಆಧುನಿಕತೆ ಬುಡ್ಚಿಂದತ್ತು ಬೋಡು ಆಂಡ ಅವು ವಿಷ ಅವರ ಬಲ್ಲಿ ಅವು ಒಂಜಿ ಮಿತಿನ ಮೀರ್ದು ಪವರ ಬಲ್ಲಿ ಪ್ರತಿಯೊಂದು ಮಿತಿ ಬೋಡು ಗಾಂಧೀಜಿ ಬರಲೇಕನ ಈ ಪ್ರಕೃತಿ ಇಪ್ಪುನ ನಮ್ಮ ಅಗತ್ಯಗೋಸ್ಕರ ಮಾತ್ರ ಅಗತ್ಯಗೆ ಎತ್ತು ಬೋಡ ಅಥವಾ ಪ್ರಕೃತಿ ಇದ್ದೆ ತನಕ ದುರಾಸೆ ಇಪ್ಪರಲ್ಲಿ ಪ್ರಕೃತಿನ ವಿಪರೀತ ಮಲ್ತಂದ ಅದು ನಂಕ ಅಪಾಯನು ನಮ್ಮ ಕಣ್ಣೆದ್ರೆ ತುಜಪಾದು ಕೊರಪುಣ ಪ್ರಂಚಿದ ಒಂಜಿ ವಿಚಾರ ಉಂಟು ಆ ನೆಲೆಟ್ಟು ಬಹುಶಃ ನಿಕ್ಲು ಓದು ನಕ್ಲು ತೆರಿ ನಕ್ಲು ನಮ್ಮ ಮಾತೆಲ್ಲ ಓದುದು ತೆರಿಯನ್ ನಕ್ಲು ನಮ್ಮ ಈ ಮೂಲಕ ಇಂಚಿನ ಕಾರ್ಯಕ್ರಮ ಮೂಲಕ ನಮ್ಮ ಯುವ ಪೀಳಿಗೆ ಜೋಕ್ಲಿಗೆ ಪೂರ ಎಡ್ಡೆ ಮೆಸೇಜ್ ಪೋಪ್ನಂಚಿ ಎಡ್ಡೆ ಸಂದೇಶ ಪೋಪ್ನಂಚಿತ ನಾವಾಡು
3: ನೆಟ ಆಟಿದ ಅಟ್ಟನೆದ ಬಗೆಟ್ ನಮ್ಮೊಟ್ಟು ಪಾತೆರ್ನಾರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಕನ್ನಡ ವಿಭಾಗದ ಪ್ರಾಧ್ಯಾಪಕರೇ ಡಾಕ್ಟರ್ ದಿವಾಕರ ಕೊಕ್ಕಡ ಅಂಚನೆ ಮೇರ್ನಟ್ಟುಗು ಪಾತ್ರಕತೆ ನಡಪಾಯಿನಕಲು ಪತ್ರಿಕೋದ್ಯಮ ವಿಭಾಗದ ಜೋಕ್ಲಾಯಿನಂಚಿನ ರಕ್ಷಿತ ಚೆಲುವಾಮ ಬೊಕ್ಕ ಹೇಮಾವತಿ ಕುಡಂಜು ಕಾರ್ಯಕ್ರಮದ ತಿಕ್ಕಗ ಮಾತ್ರೆಗಳ ಸೊಲ್ಮೆಲು.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನ ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು
2: ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂಕ ಚಿಂ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ RJ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನಿವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ. ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೀವಿ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತ ಜ್ಯೂಸ್, ಇದನ್ನೆಲ್ಲ ಕುಡಿತೀವಿ. ಆದ್ರೆ ಅದರ ಬದಲಾಗಿ ನಾವು ಫ್ರೆಶ್ ಆಗಿರುವಂತ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ, ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾ ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದ ಆಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದ್ ಏನಪ್ಪ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗುತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.